ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆ ರೂಪಾಳ ಶುಭ ಮುಂಜಾನೆಗೆ ನಮಸ್ಕಾರ. ಇಂದು ಗುರುವಾರ 2026 ಮೇ ತಿಂಗಳ 21 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ವೈಶಾಖ ಮಾಸದ 31 ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಿ ಗೀತೆಗಳು, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿ ಗೀತೆ ವಸಂತ ಕುಮಾರ್ ಪೆರ್ಲಾ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಯಾಳ್ ಅವರಿಂದ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ಪ್ರಾಯೋಜಕರು ಪಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:05 ಪ್ರದೇಶ ಸಮಾಚಾರ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್, 8:30 ವಚನ ಗಾಯನ, 9:00 ಪ್ರಕಟಣೆಗಳು, 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಹೆಚ್ಎಂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದ ಒತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಪಿಎಂ ಆತ್ಮನಿರ್ಭರ ಯೋಜನೆ, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ, ವಾಚನ ಹೆಚ್ಆರ್ ಕೇಶವ ಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:15 ಹಿಂದಿ ಸಮಾಚಾರ, 2:30 ಪ್ರದೇಶ ಸಮಾಚಾರ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ವೈವಿಧ್ಯ ಮಾಹಿತಿ ಮನೋರಂಜನೆ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:10 ಪ್ರಕಟಣೆಗಳು, 6:15 ವಚನ ಗಾಯನ, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ ಜೇನು ಕೃಷಿಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆ ಪೇಟೆ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. 7:35 ಕನ್ನಡದಲ್ಲಿ ವಾರ್ತೆ, 7:45 ಹಿಂದಿ ಚಿತ್ರಗೀತೆಗಳು, 8:30 ಜನಪದ ಸಂಗೀತ. ಮಾನ್ವಿ ತಾಲೂಕಿನ ಅರೋಳಿ ಗ್ರಾಮದ ರಾಘವಯ್ಯ ದಾಸರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. 8:45 ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
1: ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆಸೈರಿಸಲಾರ್ಪಡೆ, ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವ ಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ

0: ವೈದಿಕ ಪರಿಕಲ್ಪನೆಗಳಿಗಿಂತ ಅಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಕೇಳಿ ದೇಶಭಕ್ತಿ ಗೀತೆ, ವಸಂತ್ ಕುಮಾರ್ ಪೆರ್ಲಾ ಅವರ ರಚನೆಯನ್ನು ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:40. ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಯಾಳ್ ಅವರಿಂದ.
1: ಬೇಳೆಕಾಳುಗಳು ಪ್ರೋಟೀನ್, ಫೈಬರ್, ಕಬ್ಬಿಣ ಮತ್ತು ಸತು, ಹಾಗೆಯೇ ಮ್ಯಾಗ್ನೀಸಿಯಂ ಜೀವಸತ್ವಗಳು, ಹಾಗೆಯೇ ಖನಿಜಗಳ ಒಂದು ಗಮನಾರ್ಹ ಮೂಲವಾಗಿದೆ. ಬೇಳೆಕಾಳುಗಳು ಅಥವಾ ಧಾನ್ಯಕಾಳುಗಳು ವಿಶ್ವದ ಆಹಾರ ಮತ್ತು ಪೌಷ್ಟಿಕಾಂಶ ಪ್ರಯೋಗಶೀಲತೆಯ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ದ್ವಿದಳ ಧಾನ್ಯಗಳು ವಿಶೇಷವಾಗಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ತಮ್ಮ ಪ್ರೋಟೀನ್ ಪೋಷಕಾಂಶಗಳ ಸುಧಾರಣೆಗೆ ಆಹಾರವಾಗಿ ಮುಖ್ಯ ಆಹಾರವನ್ನು ಸೇವಿಸುತ್ತಿದ್ದಾರೆ. ಹಿರಿಯರು ಹೇಳುವ ಒಂದು ನಾಣ್ಣುಡಿ ಇದೆ, ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಎಂದು. ಆದುದರಿಂದ ಆಹಾರ ಧಾನ್ಯಗಳನ್ನು ಎಷ್ಟು ಕಾಳಜಿಯಿಂದ ಬೆಳೆಸುತ್ತೇವೆಯೋ ಅಷ್ಟೇ ಕಾಳಜಿಯಿಂದ ಧಾನ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿಡುವುದು ಅವಶ್ಯಕ. ರೈತರು ತಾವು ಬೆಳೆದಂತಹ ಕಾಳಿನ ಶೇಕಡ 60-70% ತಮ್ಮ ಮನೆಯಲ್ಲಿ ಅವೈಜ್ಞಾನಿಕವಾಗಿ ಶೇಖರಣೆ ಮಾಡ್ತಾರೆ. ಉಳಿದ ಶೇಕಡ 30-45% ಮಾರುಕಟ್ಟೆಗೆ ತರುವರು. ನಮ್ಮ ದೇಶದಲ್ಲಿ ಶೇಕಡ 9.3% ಆಹಾರ ಧಾನ್ಯಗಳು ಶೇಖರಣಾ ಹಂತದಲ್ಲಿಯೇ ನಷ್ಟ ಹೊಂದುತ್ತಿದೆ ಎಂದು ತಿಳಿದು ಬಂದಿದೆ. ನಾವು ವೈಜ್ಞಾನಿಕವಾದ ಪದ್ಧತಿಯಿಂದ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿದ್ದೇಯಾದರೆ ಪ್ರತಿ ವರ್ಷ 10 ಮಿಲಿಯನ್ ಟನ್ ಧಾನ್ಯ, ಅಂದರೆ ಸುಮಾರು 2,000 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವ ಧಾನ್ಯಗಳನ್ನು ಉಳಿಸಿದಂತೆ ಆಗ್ತದೆ. ಒಂದು ಅಂದಾಜಿನ ಪ್ರಕಾರ ಮೂತಿ ಹುಳುಗಳು ಮಾತ್ರವೇ 100 ಕೋಟಿ ರೂಪಾಯಿ ಮೌಲ್ಯದ ಧಾನ್ಯವನ್ನು ಹಾಳು ಮಾಡ್ತವೆ. ಜಗತ್ತಿನ ಆಹಾರ ಉತ್ಪಾದನೆಯ 1/5 ಭಾಗವನ್ನು ಇಲಿಗಳು ಹಾಳು ಮಾಡ್ತವೆ. ಅವು ತಿಂದ ಆಹಾರದ 10 ಪಟ್ಟು ಆಹಾರ ಧಾನ್ಯಗಳು ನಮ್ಮ ಮಲ, ಮೂತ್ರ, ಕೂದಲು ಮುಂತಾದವುಗಳಿಂದ ಮಲಿನಗೊಳ್ಳುತ್ತವೆ. ಹೀಗಾಗಿ ವೈಜ್ಞಾನಿಕವಾಗಿ ಧಾನ್ಯ ಸಂಗ್ರಹಣೆ ಮಾಡಿದರೆ ನಮ್ಮ ದೇಶದ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡುವುದಲ್ಲದೆ ಕೊರತೆಯನ್ನು ನೀಗಿಸುವಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಕೀಟಗಳಿಗೆ ಬದುಕಲು ಆಹಾರ, ಗಾಳಿ ಮತ್ತು ನೀರು ಅಗತ್ಯವಿದೆ. ಸಂಗ್ರಹಿಸಲ್ಪಟ್ಟ ಧಾನ್ಯಗಳು ಕೀಟಗಳಿಗೆ ವಾಸಿಸಲು ಒಂದು ಪರಿಪೂರ್ಣ ಸ್ಥಳ ಅಂತ ಹೇಳಿ ಭಾವಿಸಲಾಗ್ತದೆ. ಶೇಖರಣೆಯಲ್ಲಿ ಧಾನ್ಯಗಳು ಕೆಡಲು ಮುಖ್ಯವಾಗಿ ಕೀಟ, ಮೈಟ್ ನುಸಿಗಳು, ಸೂಕ್ಷ್ಮಾಣುಜೀವಿಗಳು ಅಂತಂದರೆ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ, ಇಲಿಗಳು ಮತ್ತು ಪಕ್ಷಿಗಳಲ್ಲದೆ ಶಾಖ ಮತ್ತು ತೇವಾಂಶವು ಕಾರಣ ಆಗಿರುತ್ತದೆ. ಶಾಖ ಮತ್ತು ತೇವಾಂಶ ಹೆಚ್ಚಾಗುವಿಕೆಯಿಂದ ಕಾಳಿನ ಜೈವಿಕ ಕ್ರಿಯೆ ಅಧಿಕಗೊಂಡು ಕಾಳಿನ ಆಯುರ್ಮಾನ ಕಡಿಮೆಯಾಗ್ತದೆ. ಜೊತೆಗೆ ಹೆಚ್ಚಿನ ಕೀಟ ಮತ್ತು ಶಿಲೀಂಧ್ರಗಳಿಂದ ಇವು ನಾಶ ಹೊಂದುತ್ತವೆ. ಸಂಗ್ರಹಣೆಯಲ್ಲಿ ಮಾಡಿದ ಧಾನ್ಯಗಳನ್ನು ಮುಖ್ಯವಾಗಿ ದುಂಬಿ, ಪತಂಗ ಮತ್ತು ಇತರೆ ವರ್ಗಕ್ಕೆ ಸೇರಿದ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಳು ಮಾಡ್ತವೆ. ದುಂಬಿಗಳು ಪ್ರಾಯದಲ್ಲಿಯೂ ಮತ್ತು ಮರಿ ಹುಳುಗಳಿಂದಾಗಲೂ ಕೂಡ ತಿನ್ನುವುದರಿಂದ ಹೆಚ್ಚು ಆಹಾರವನ್ನು ನಷ್ಟಪಡ್ತವೆ. ಪತಂಗದಲ್ಲಿ ಮರಿ ಹುಳು ಮಾತ್ರ ತಿಂತದೆ. ಇವುಗಳಲ್ಲಿ ಅತಿ ಮುಖ್ಯವಾದುವುದಂತಂದರೆ ಅಕ್ಕಿ ಮೋತಿ ಹುಳು, ಲೆಸ್ಸರ್ ಗ್ರೀನ್ ಕೊರೆಕ್, ಕಾಪ್ರಾ ದುಂಬಿ, ಕೆಂಪು ಹಿಟ್ಟಿನ ದುಂಬಿ, ಬುರಿ, ಸಿಗರೇಟ್ ದುಂಬಿ, ಹುಣಸೆ ಬೀಜದ ದುಂಬಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು. ಈ ಎಲ್ಲ ಕೀಟಗಳ ಜೀವನ ಚಕ್ರಕ್ಕೆ ಮುಖ್ಯವಾಗಿ 30-45 ದಿನ ಆಗುತ್ತದೆ. ಮುಖ್ಯವಾಗಿ ಬೇಳೆಕಾಳುಗಳಲ್ಲಿ ಪ್ರಮುಖ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಆಗ್ತವೆ. ಲೆಸ್ಸರ್ ಗ್ರೇನ್, ಕೊರೆಕ, ಕೆಂಪು ಹಿಟ್ಟಿನ ದುಂಬಿ, ಬುರುಬುರಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು ಈ ಬೇಳೆಕಾಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನು ಮಾಡ್ತವೆ. ಮುಖ್ಯವಾಗಿ ಆಹಾರ ಬೆಳೆಯುವುದು ಅಷ್ಟೇ ಮುಖ್ಯವಲ್ಲ, ಅದನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಮುಂದೆ ಬರ, ನೆರೆ ಅಥವಾ ಯಾವುದೇ ಒಂದು ಅಕಾಲದಲ್ಲಿ ನಮಗೆ ಆಹಾರ ಗುಣಮಟ್ಟದ್ದು ಬೇಕಾಗಿತ್ತು ಅಂತಂದರೆ ಸಂಗ್ರಹಣೆಯಲ್ಲಿ ನಾವು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ವಹಿಸಬೇಕಾಗ್ತದೆ. ಪ್ರಾಚೀನ ಕಾಲದಲ್ಲಿ ನಾವು ಹಗೆಯವು ಮತ್ತು ಇತ್ಯಾದಿ ತಾಮ್ರದ ಪಾತ್ರೆಗಳಲ್ಲಿ ನಾವು ಅದನ್ನು ವೈಜ್ಞಾನಿಕವಾಗಿ ಮುಚ್ಚುತ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕಗಳು ಬಂದಿದ್ದಾವೆ, ವೈಜ್ಞಾನಿಕ ಗೋಡಾನ್ಗಳು, ಕೋಲ್ಡ್ ಸ್ಟೋರೇಜ್ಗಳು. ಜೊತೆಗೆ ವೈಜ್ಞಾನಿಕವಾಗಿ ನಾವು ಮನೆಯ ಒಂದು ವಾತಾವರಣದಲ್ಲಿಯೇ ತಜ್ಞರ ಒಂದು ಸಲಹೆಯನ್ನು ಪಡೆದು ನಾವು ಬೆಳೆದಂಥ ಆಹಾರವನ್ನು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿಕೊಂಡ್ರೆ ಆಹಾರ ಹೆಚ್ಚು ದಿನ ಕೆಡದಂತೆ ಅದನ್ನು ನಾವು ಹೆಚ್ಚಿನ ದಿನಗಳವರೆಗೆ ಸೇವಿಸಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಅನ್ನುವ ಒಂದು ಮಾತು ನಿಜ ಆಗಬೇಕು ಅಂತಂದರೆ ನಾವು ಬೆಳೆದಂಥ ಆಹಾರ ಅದು ಯಾವುದೇ ಕ್ರಿಮಿ, ಕೀಟ ಇತ್ಯಾದಿ, ಇಲಿ, ಹೆಗ್ಗಣ ಇವುಗಳ ಪಾಲಾಗದೆ ಸ್ವಚ್ಛವಾಗಿ ಹಾಗೆಯೇ ಪರಿಪೂರ್ಣವಾಗಿ ಉಳಿಬೇಕಾಗ್ತದೆ.
0: ಇದುವರೆಗೆ ರೈತರಿಗೆ ಸಲಹೆ, ಅಮರೇಶ್ ಆಶಿಯಾಳ್ ಅವರಿಂದ ಕೇಳಿದ್ರಿ.

0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು.
1: ಕೇಳಿ ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
3: ಶರಣು ಶರಣಾರ್ಥಿ.
4: ಬಸವಣ್ಣನವರೇ, ಹಿರಿಯರು ಜನ್ಮ ಕೊಟ್ಟ ತಂದೆ ತಾಯಿಗಳೇ ದೇವರು ಅಂತ ಹೇಳ್ತಾರಲ್ಲ, ಆ ದೇವನು ಬಯಲು ದೇವನು ಆಗಿರುವನೇ ಹೇಗೆ?
2: ತನುವಿನಲ್ಲಿ ಬಯಲ ಬೀಜ ಜೀವ ಜಲಬಿಂದು ಆಗಿ ಬಚ್ಚಿಟ್ಟುಕೊಂಡು ತನುವಿನ ಮುಖಾಂತರ ತನು ಆಗಿ ಹೊರಬಂದಿದೆ. ಆ ತನುವಿನಲ್ಲಿಯೇ ಬ್ರಹ್ಮಾಂಡವನ್ನು ಇಟ್ಟು ಹೊಲಿದುಕೊಂಡು ಬಯಲುದೇವ ಆ ತನುವಿನಲ್ಲಿಯೇ ಬಚ್ಚಿಟ್ಟುಕೊಂಡು ಆ ತನುವಿನಲ್ಲಿಯೇ ಬಂಧಿಯಾದ ತಂದೆ ಆತ. ಇಲ್ಲದ ಕಂದನನ್ನು ಆ ತನುವಿನಲ್ಲಿಯೇ ಸೃಷ್ಟಿ ಮಾಡಿದ ತಂದೆ ಆತ. ಆತನಿಗೆ ಮನ ಅನ್ನುವ ನಾನು ಕಂದನಾಗಿದ್ದೇನೆ. ಬಯಲ ಬೀಜದ ಗರ್ಭದಲ್ಲಿಯೇ ತಂದೆಯೂ ಇದ್ದಾನೆ. ಆತನ ನೆರಳಾಗಿ ಮನವೆಂಬ ಕಂದನಾದ ನಾನು ಕೂಡ ಇದ್ದೇನೆ. ನನಗೂ ತಂದೆಗೂ ಅವಿನಾಭಾವ ಸಂಬಂಧ. ತಂದೆ ತಾಯಿ ತನುವಿಗೆ ಜನ್ಮ ಕೊಟ್ಟರೆ ಹೊರತು ತನುವಿನಲ್ಲಿ ತನ್ಮಯವಾದ ಅರಿವಿನ ತಂದೆಗೆ ಮತ್ತು ಆತನನ್ನು ತಿಳಿಯುವ ಮನವೆಂಬ ನನಗೆ ಜನ್ಮ ಕೊಡಲೇ ಇಲ್ಲ. ನನಗೆ ನನ್ನ ತಂದೆ ನನಗೂ ತಂದೆ, ನನ್ನ ತನುವಿಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳಿಗೂ ತಂದೆ. ಅಷ್ಟೇ ಏಕೆ, ಇಡೀ ಬ್ರಹ್ಮಾಂಡದಲ್ಲಿರುವ ಸಕಲ ತನುಮನಗಳಿಗೂ ತಂದೆ ಆಗಿದ್ದಾನೆ. ಬಯಲ ತಂದೆಯೇ ಆ ಬಯಲ ದೇವರು. ತನುವಿನಲ್ಲಿ ಅರಿವಿನ ತಂದೆಯಾಗಿ ಸಂಗಮ ಆಗಿದ್ದಾನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲಾದರೂ ಅದ್ದು, ನೀರಲ್ಲಾದರೂ ಅದ್ದು ನಿನ್ನ ಧರ್ಮ. ಅನುಭವಕ್ಕೆ ಬಾರದ ವಿನಃ ಜನ್ಮ ಕೊಟ್ಟ ತಂದೆ ತಾಯಿಗಳೇ ದೇವರು ಅಂತ ಮನ ತನುವಿನ ಮೂಲಕ ಸಂಪ್ರದಾಯದ ಮಾತನ್ನು ಆಡಿಸ್ತದೆ. ಆದರೆ ತನ್ನ ಸುಖಕ್ಕೆ ತಂದೆ ತಾಯಿಗಳು ಅಡ್ಡಿಪಡಿಸಿದಾಗ ಮನ ಕೊಲೆ ಮಾಡೋದಕ್ಕೆ ತನುವಿನ ಮೂಲಕ ಸಿದ್ಧಗೊಳ್ತದೆ. ತನುವಿನಲ್ಲಿಯೇ ತನ್ಮಯವಾದಂಥ ಅರಿವಿನ ತಂದೆಗೆ ಎಲ್ಲಿಯವರೆಗೆ ಮನ ಕಂದನಾಗೋದಿಲ್ಲವೋ ಅಲ್ಲಿಯವರೆಗೆ ಮನ ತನಗೆ ಅಡ್ಡಿಪಡಿಸಿದ ಯಾವ ತನುವಿನೊಂದಿಗೂ ಕೂಡ ಸಂಬಂಧ ಬೆಳೆಸೋದಿಲ್ಲ.
4: ಹಾಗಾದರೆ ಸಂಬಂಧಗಳು ಸುಳ್ಳು ಸಂಬಂಧಗಳೇ ಬಸವರಸ?
2: ಮನಸ್ಸು ಮತ್ತು ತನುವಿನೊಂದಿಗೆ ಭಾವದಿಂದ ಸಂಬಂಧ ಬೆಳೆಸ್ತದೆ. ಹೀಗೆ ಮಾಡುವ ಭಾವದಲ್ಲಿ ತನಗೆ ಲಾಭ ಇದ್ದರೆ ಮಾತ್ರ ಸ್ನೇಹ ಮಾಡ್ತದೆ.
4: ಅದು ಹೇಗೆ ಬಸವಣ್ಣನವರೇ?
2: ಈಗ ನೋಡಿ, ತಂದೆ ತಾಯಿಗಳು ಕಿರಿಯ ಮಗನನ್ನು ಪ್ರೀತಿಸ್ತಾರೆ, ಆಗ ಹಿರಿಯ ಮಗನಿಗೆ ತೊಂದರೆ. ಹಿರಿಯ ಮಗನನ್ನು ಪ್ರೀತಿಸಿದರೆ ಕಿರಿಯ ಮತ್ತು ಮಧ್ಯಮ ಮಕ್ಕಳಿಗೆ ತೊಂದರೆ. ದುಡಿಯಲಾರದ ಮಗನಿಗೆ ಹೆಚ್ಚು ಆಸ್ತಿ ಕೊಟ್ಟರೆ ಉಳಿದ ಮಕ್ಕಳು ತೊಂದರೆ ಅನುಭವಿಸಿ ತಂದೆ ತಾಯಿಗಳನ್ನು ಕೊಲ್ಲೋದಕ್ಕೂ ಹೇಸೋದಿಲ್ಲ. ಅಂದಮೇಲೆ ಹಡೆದ ತಂದೆ ತಾಯಿಗಳನ್ನು ಮನ ತನುವಿನೊಂದಿಗೆ ತೋರಿಕೆಗಾಗಿ ಮಾತಿನ ಮೂಲಕ ಗೌರವಿಸ್ತದೆಯೇ ಹೊರತು ನಿಜ ಅಲ್ಲ. ಅಧಿಕಾರದ ಆಸೆಗಾಗಿ ರಾಜನ ಮಗ ರಾಜನನ್ನು ಕೊಲ್ಲಕ್ಕೂ ಹೇಸೋದಿಲ್ಲ. ರಾಜ್ಯ ವಿಸ್ತಾರಕ್ಕಾಗಿ ಚಿನ್ನಾಭರಣಗಳ ಆಸೆಗಾಗಿ ರಾಜ ತನ್ನ ಸೋದರ ರಾಜನನ್ನು ಕೊಲ್ಲಲಿಕ್ಕೆ ಹೇಸೋದಿಲ್ಲ. ಲೋಕ ಎಲ್ಲ ವೃತ್ತಾಂತವನ್ನು ತನುವಿನ ಮೇಲೆ ಆರೋಪ ಮಾಡ್ತದೆ. ಮನ ಪ್ರೇರಣೆಯಿಂದ ತನು ಕೊಲೆ ಮಾಡಲು ಕಾರಣ ಆಯಿತು ಅಂತ ಲೋಕ ಮನದ ಮೇಲೆ ಅಪರಾಧ ಹೊರಿಸೋದೇ ಇಲ್ಲ. ಯಾಕಂದರೆ ತನುವನ್ನು ಕೊಂದ ತನು ಕಾಣ್ತದೆಯೇ ಹೊರತು ತನುವನ್ನು ಕೊಲ್ಲಲು ಅಣಿ ಮಾಡಿದಂಥ ಮನ ತನುವಿಗೆ ಕಾಣೋದೇ ಇಲ್ಲ. ಇದಕ್ಕೆಲ್ಲ ಮನವೇ ಕಾರಣ ಅಂತ ಜ್ಞಾನಿಗೆ ಗೊತ್ತಾಗ್ತದೆಯೇ ಹೊರತು ಲೋಕಕ್ಕೆ ಗೊತ್ತಾಗೋದೇ ಇಲ್ಲ.
0: ಬಸವಣ್ಣನವರೇ, ಮನ ಸ್ವತಃ ತಾನು ಅರಿವೆಂಬ ಗುರುದೇವನಿಗೆ ಶರಣು ಹೋಗಿ ಆ ಗುರುದೇವನಿಗೆ ಭಕ್ತನಾಗಬೇಕು ಅಂತ ಮನಕ್ಕೆ ಯಾಕೆ ಉಳಿತಾ ಇಲ್ಲ ಬಸವರಸ?
2: ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ರೆ ಅಪ್ಪಣ್ಣ. ಮನ ಭೌತಿಕ ಸುಖಕ್ಕೆ ಆಸೆ ಪಡ್ತದೆ. ಚಿನ್ನ, ಬೆಳ್ಳಿ, ಭೂಮಿ, ತನ್ನಂತೆಯೇ ಇರುವಂಥ ಕಾಯವನ್ನು ಹೆಣ್ಣು ಅಂತನೋ ಗಂಡು ಅಂತನೋ ತಿಳಿದು ಆ ಕಾಯದ ಜೊತೆ ಸುಖಿಸುವ ಆಸೆ ಪಡ್ತದೆಯೇ ಹೊರತು ತನುವಿನಲ್ಲಿಯೇ ತನ್ಮಯವಾದಂಥ ಅರಿವು ಅನ್ನೋ ಗುರುದೇವನ ಜೊತೆಗೆ ಸಂಗ ಮಾಡಿ ಅರಿವಿನ ಸುಖ ಉಣ್ಣಬೇಕು ಅನ್ನೋ ಬಯಕೆ ಮನಕ್ಕೆ ಆಗೋದಿಲ್ಲ.
0: ನಿಜ ಬಸವರಸ, ಕಲ್ಯಾಣದಲ್ಲಿ ಅದೆಷ್ಟೋ ಜನಸಂಖ್ಯೆ ಇದೆ, ಆದರೆ ಸತ್ಸಂಗದ ಅರಿವಿನ ಸುಖಕ್ಕಾಗಿ ಬಂದವರು ಇಷ್ಟೇ ಜನರಿದ್ದೇವೆ.
2: ಮನ ಜ್ಞಾನಿಯ ಮಾತು ಕೇಳಿ ಜ್ಞಾನಿಯನ್ನು ಆರಾಧಿಸ್ತದೆ, ಆ ಜ್ಞಾನಿಯನ್ನೇ ದೇವರನ್ನಾಗಿಸ್ತದೆ. ಆ ದೇವರಿಗೆ ಆಲಯ ಕಟ್ಟಿ ಉತ್ಸವಗಳನ್ನು ಮಾಡಿ ತನುವಿನ ಜೊತೆ ಸಂಭ್ರಮಿಸ್ತದೆ. ಮನ ಮತ್ತು ತನು ಸ್ವತಃ ತಾನೇ ಜ್ಞಾನಿಯಾಗಲಿಕ್ಕೆ ಬಯಸೋದೇ ಇಲ್ಲ.
0: ತನು, ಮನ, ಅರಿವು ಇವು ಮೂರು ಒಂದೇ ಜಾಗದಲ್ಲಿ ಇದ್ದರೂ ಹೀಗೆ ಬೇರೆ ಬೇರೆಯಾಗಿ ಯಾಕೆ ಕಾಣಿಸ್ತದೆ ಬಸವರಸ?
2: ಹಾ, ಅರಿವು ಅಂದರೆ ತನುವಿನಲ್ಲಿದ್ದ ಬರೀ ಒಂದು ವಸ್ತು ಅಲ್ಲ, ಸಾಕ್ಷಾತ್ ಪರಮಾತ್ಮನೇ. ಆ ಪರಮಾತ್ಮನಿಗೆ ಸಂಪೂರ್ಣ ಶರಣು ಹೋದಾಗ ಮಾತ್ರ ಮನ ಮತ್ತು ತನುವಿನ ಅನುಭವಕ್ಕೆ ಬರುವ ಮೂಲಕ ಆ ಪರಮಾತ್ಮನ ದರ್ಶನ ಆಗ್ತದೆ. ಆಗ ಮನ ಘನ ಮನ ಆಗಿ ಪರಮಾತ್ಮನಿಗೆ ಮನ ಸತಿಯಾಗಿ ಪಾರ್ವತಿ ದೇವಿ ಆಗ್ತಾಳೆ. ಅವರಿಬ್ಬರಿದ್ದಂಥ ಕಾಯ ಕೈಲಾಸ ಆಗ್ತದೆ. ಇದು ನನ್ನ ಅನುಭವಕ್ಕೆ ಬಂದಿದೆ, ಚನ್ನಬಸವಣ್ಣನವರ ಅನುಭವಕ್ಕೂ ಬಂದಿದೆ. ತಮ್ಮೆಲ್ಲರ ಅನುಭವಕ್ಕೆ ಬರಲಿ ಅನ್ನೋ ಪ್ರಯತ್ನ ನಮ್ಮದು. ನಾನು ನಿಮಗೆ ಗುರು ಆಗಲಾರೆ, ನೀವು ಕೂಡ ಶಿಷ್ಯರಲ್ಲ. ನಾನು ಸ್ವತಃ ತನುವಿನಲ್ಲಿಯೇ ತನ್ಮಯವಾದ ಅರಿವೆಂಬ ಗುರುದೇವನಿಗೆ ಶಿಷ್ಯನಾಗಿದ್ದೇನೆ. ನಾನು ಆತನೊಂದಿಗೆ ಮಾತನಾಡ್ತೇನೆ, ಆತ ಕೂಡ ನನ್ನೊಂದಿಗೆ ಮಾತಾಡ್ತಾನೆ. ಇದಕ್ಕೆ ಚನ್ನಬಸವಣ್ಣ ಕೂಡ ಹೊರತಲ್ಲ. ನಮ್ಮಿಬ್ಬರ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ನಮ್ಮ ಹಾಗೆ ಇರುವಿರಿ. ನೀವಷ್ಟೇ ಏಕೆ, ಇಡೀ ಜಗತ್ತಿನಲ್ಲಿರುವ ಸಕಲ ಕಾಯಗಳು ಕೂಡ ಹೀಗೆಯೇ ಇವೆ. ಈ ಸಂಗತಿಯನ್ನು ತಿಳಿಸ್ಲಿಕ್ಕೆ ಹೋದಂಥ ಮಹಾಜ್ಞಾನಿಗಳೆಲ್ಲ ಈ ಭೂಮಿಯ ಮೇಲೆಯೇ ದೇವರಾಗಿರೋದು, ಅವರದೇ ಆದಂಥ ಒಂದು ಧರ್ಮ ಆಗಿರೋದು ಕಾಯಗಳ ದುರ್ದೈವವೇ ಸರಿ.
3: ಹಾ ಹಾ, ಬಸವ ಶರಣರೇ, ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ತಾವೆಲ್ಲ ತಮ್ಮ ತಮ್ಮ ಕಾಯಕದಲ್ಲಿ ತೊಡಗಿಕೊಳ್ಳಬಹುದು. ಎಲ್ಲರಿಗೂ ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

0: ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಇಲ್ಲಿ ಟ್ರಾಮಾ ಸೆಂಟರ್, ಸಿಟಿ ಸ್ಕ್ಯಾನ್, ನ್ಯೂರೋ ಮೈಕ್ರೋಸ್ಕೋಪ್, ಬ್ರೇವ್ ಸರ್ಜರಿ, ಸ್ಪೈನ್ ಸರ್ಜರಿ, ನೀ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಕೆಲನೋಸ್ಕೋಪಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ವೈದ್ಯಕೀಯ ವಿಭಾಗ, ಶಸ್ತ್ರಚಿಕಿತ್ಸೆ, ಒಬಿಜಿ, ಸ್ತ್ರೀರೋಗ ವಿಭಾಗ ಸೇರಿದಂತೆ ಅನೇಕ ರೀತಿಯ
2: ಶುರುವಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪಂಚರಾಷ್ಟ್ರ ಯಾತ್ರಾಯಾಃ ಪಂಚಮಂ ಅಂತಿಮಂ ಪ್ರಚರಣಂ ಸಫಲತಯಾ ಸಂಪಾದ್ಯ ಇಟಲಿ ದೇಶಾತ್ ನವದಿಲ್ಲೀಂ ಪ್ರತ್ಯಾಗತವಾನ್. ಯಃ ಭಾರತ ಇಟಲಿ ದೇಶಯೋಃ ಮಧ್ಯೆ ವಿಶೇಷ ರಣನೈತಿಕ ಸಹಯೋಗ ರೂಪೇಣ ಸ್ವಸಂಬಂಧಸ್ಯ ಉನ್ನಯನಸ್ಯ ಘೋಷಣಾ ಅಭವತ್. ಕೃಷಿ, ಮಹತ್ವಪೂರ್ಣ ಖನಿಜಾಃ, ಆಯುರ್ವೇದಃ, ವಿಜ್ಞಾನಂ, ತಂತ್ರಜ್ಞಾನಂ ಇತ್ಯಾದಿಷು ಅನೇಕೇಷು ಕ್ಷೇತ್ರೇಷು ದ್ವಯೋಃ ದೇಶಯೋಃ ಮಧ್ಯೆ ಅನೇಕಾಃ ಸಂಧಯಃ ಹಸ್ತಾಕ್ಷರಿತಾಃ. ಕರ ಅಪರಾಧಾನಾಂ ಧನಶೋಧನಸ್ಯ ಆತಂಕ ವಿತ್ತಪೋಷಣಸ್ಯ ಚ ನಿವಾರಣಾರ್ಥಂ ಅಪಿ ರಾಷ್ಟ್ರದ್ವಯೇನ ಜ್ಞಾಪನಪತ್ರೇಷು ಹಸ್ತಾಕ್ಷರಂ ಜಾತಂ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣಾ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಸಹ ರೋಮ್ ನಗರೆ ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣಾ ಶ್ರೀ ನರೇಂದ್ರ ಮೋದಿನಾ ಉಕ್ತಂ ಯತ್ ಉಭೌ ದೇಶೌ ನೌಕಾವಹನ ಕ್ಷೇತ್ರೇಷು ನೌಕಾಪತ್ತನಾನಾಂ ಆಧುನಿಕೀಕರಣೆ ರಸದ ಕ್ಷೇತ್ರೆ ನೀರ ಅರ್ಥವ್ಯವಸ್ಥಾಯಾಂಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ.
3: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं. हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है. मैरिटाइम पावर्स के रूप में भारत और इटली के बीच करीबी सहयोग स्वाभाविक है. हम मिलकर शिपिंग, पोर्ट्स मॉडर्नाइजेशन, लॉजिस्टिक और ब्लू इकोनॉमी पर काम करेंगे.
2: ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯೇಷ ಅವದತ್ ಯತ್ ಭಾರತ ಇಟಲಿ ದೇಶಯೋ ಸಂಬಂಧಃ ವಿಶೇಷ ಸಾಮರಿಕ ಸಹಭಾಗಿತ್ವ ರೂಪೇಣ ವರ್ಧಮಾನಃ ಅಸ್ತಿ ಅಪಿ ಚ ಉಭೌ ದೇಶೌ ಉನ್ನತ ನಿರ್ಮಾಣಸ್ಯ ಆಧಾರಭೂತ ಸಂರಚನಾಯಃ ಊರ್ಜಾಯಃ ಅರ್ಥವ್ಯವಸ್ಥಾಯಃ ರಕ್ಷಾಯಃ ಚ ಕ್ಷೇತ್ರೇಷು ಪರಿಶ್ರಮೇಣ ಕಾರ್ಯಂ ಕುರ್ವಂತೌ ಸ್ತಃ. ಭಾರತಂ ಇಟಲಿ ಚ ಸಾಂಸ್ಕೃತಿಕ ವಿನಿಮಯಂ ಪ್ರವರ್ಧಯಿತುಂ ಪ್ರಾಚೀನ ಸಭ್ಯತಾನಾಂ ಮಧ್ಯೆ ಸಂವಾದಂ ಸುದೃಢಂ ಕರ್ತುಂಚ ದ್ವಿಸಹಸ್ರಾಬ್ದಸ್ಯ ಸಪ್ತವಿಂಶತಿತಮಂ ವರ್ಷಂ ಸಂಸ್ಕೃತೇಃ ಪರ್ಯಟನಚ ವರ್ಷರೂಪೇಣ ಆಚರಿಷ್ಯತಃ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಉಕ್ತಂ ಯತ್ ಏಷಃ ಉಪಕ್ರಮಃ ದ್ವಯೋಃ ದೇಶಯೋಃ ಮಧ್ಯೆ ಪರಸ್ಪರಂ ಅವಗಮನಂ ಗಭೀರಂ ಕರ್ತುಂ ಸಾಂಸ್ಕೃತಿಕ ಕೂಟನೀತಿಂಚ ಅಧಿಕಂ ಸುದೃಢಂ ಕರ್ತುಂ ಸಹಾಯಂ ಕರಿಷ್ಯತಿ. ಸಾ ಅವದತ್ ದೇಶಯೋಃ ಮಧ್ಯೆ ಸುದೃಢತರ ಸಂಬಂಧ ನ ಕೇವಲಂ ರಾಜನೈತಿಕ ಆರ್ಥಿಕ ಸಂಬಂಧೈ ಅಪಿತು ಜನಾನಾಂ ಸಮಾಜಾನಾಂಚ ಮಧ್ಯೆ ಸಂಪರ್ಕಸ್ಯ ಮಾಧ್ಯಮೇನ ಅಪಿ ಮಾಪಿತಾಃ ಭವಂತಿ. ಪ್ರಧಾನಮಂತ್ರಿಣೇ ಶ್ರೀ ನರೇಂದ್ರ ಮೋದಿನೆ ಇಟಲಿ ದೇಶಸ್ಯ ರೋಮ್ ನಗರೆ ಖಾದ್ಯ ಕೃಷಿ ಸಂಘಟನೆಯ ಪ್ರತಿಷ್ಠಿತಂ ಎಗ್ರಿಕೋಲಾ ಪದಕಂ ಪ್ರದತ್ತಂ. ಪುರಸ್ಕಾರಂ ಪ್ರಾಪ್ಯ ಶ್ರೀ ಮೋದಿ ಭಾರತಸ್ಯ ಕೋಟಿ ಕೋಟಿ ಕೃಷಕಾಣಾಂ ಪಶುಪಾಲಕಾನಾಂ ಮತ್ಸ್ಯಪಾಲಕಾನಾಂ ಕೃಷಿ ವೈಜ್ಞಾನಿಕಾನಾಂ ಶ್ರಮಿಕಾಣಾಂಚ ಕೃತೆ ಏತತ್ ಸಮ್ಮಾನಂ ಸಮರ್ಪಿತವಾನ್. ಪದಕಮಿದಂ ಖಾದ್ಯ ಕೃಷಿ ಸಂಘಟನಸ್ಯ ಮಹಾನಿದೇಶಕೇನ ಪ್ರದತ್ತಂ. ಗೃಹಮಂತ್ರಿ ಅಮಿತ್ ಶಾಹ, ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ತಥಾ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಪ್ರಧಾನಮಂತ್ರಿಣ ಕೃತೆ ಎಗ್ರಿಕೋಲಾ ಪದಕಂ ಪ್ರಾಪ್ತ್ಯರ್ಥಂ ಅಭಿನಂದನಂ ಕೃತವಂತಃ. ಗೃಹಮಂತ್ರಿ ಅಮಿತ್ ಶಾಹ ಅವದತ್ ಯತ್ ಭಾರತಂ ಕೃಷಿ ಕ್ಷೇತ್ರೆ ವೈಶ್ವಿಕ ನೇತೃತ್ವೇನ ಉದ್ಭೂತಮಸ್ತಿ ತಥಾ ಚ ದೇಶಸ್ಯ ಕೃಷಿ ಪ್ರತಿರೂಪಂ ಸಮಗ್ರ ವಿಶ್ವಸ್ಯ ಕೃತೆ ಏಕಂ ಮಾನದಂಡಂ ಸ್ಥಾಪಯತಿ. ಪಶ್ಚಿಮ ಬಂಗಾಳ ರಾಜ್ಯೆ ದಕ್ಷಿಣ ಚತುರ್ವಿಂಶತಿ ಪರಗಣ ಮಂಡಲಸ್ಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರೆ ಪುನರ್ ಮತದಾನಂ ಅಧುನಾ ಸಪ್ತವಾದನತಃ ಆರಭ್ಯತೆ ಯದ್ಧಿ ಸಾಯಂ ಷಡ್ವಾದನೆ ಸಮಾಪ್ತಂ ಭವಿಷ್ಯತಿ. ಆಹತ್ಯ ಷಡ್ ಪ್ರತ್ಯಾಶಿನಃ ಸೌಭಾಗ್ಯಸ್ಯ ಪ್ರರೀಕ್ಷಾಂ ಕುರುವಂತಿ ಯೇಷು ದ್ವೌ ನಿರ್ದಲೀಯೌ ಅಪಿ ಸ್ತಃ. ಭಾರತೀಯ ಋತುವಿಜ್ಞಾನ ವಿಭಾಗೇನ ರಕ್ತವರ್ಣೀಯ ಸಂಚೇತನ ಪ್ರಖ್ಯಾಪಿತಾ ಯತ್ ಉತ್ತರ ಪ್ರದೇಶಸ್ಯ ಮಧ್ಯಪ್ರದೇಶಸ್ಯ ವಿದರ್ಭಸ್ಯ ಚ ಭಾಗೇಷು ಆಗಾಮಿ ದಿನತ್ರಯಂ ಯಾವತ್ ತಾಪ ತರಂಗತಃ ತೀವ್ರ ತಾಪ ತರಂಗಸ್ಯ ಸ್ಥಿತಿಃ ಭವತಿ. ವಿಭಾಗೇನ ಅನುಮಾನಿತ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಸಮಯ 7:02 ವಾಣಿಜ್ಯ ಪ್ರಕಟಣೆ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
2: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
1: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
2: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
3: ಭರವಸೆಯ ಪ್ರವಾದಿ
1: ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ.

0: ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ದ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡ್ಡು ಬಿಡ್ಡು ಬಿಡ್ಡು ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1ರಂದು ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1ರಂದು ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ವರ್ಷಗಳಲ್ಲಿ ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ್ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ, ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ

0: ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:30.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಶ್ರೀ ಚಾನಲ್ ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
1: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
0: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
1: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
2: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನೂ ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
2: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
2: ಡಿಟಿಎಚ್ ಪ್ರಸಾರ ಸೇವೆ,
1: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
3: ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
4: ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟ್ರಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿಯವರು ಸ್ಪಷ್ಟಪಡಿಸಿದರು.
1: ಪಿಚ್ಚೆ ಲಗ್ಭಗ 3.5 ವರ್ಷೊಮ್ಮೆ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯೇ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ, ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಿ ಘೋಷಣಾ ಕರ್ ರಹೆ ಹೈ.
0: ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಈ ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿಯವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. June 21 ನಡೆಯಲಿರುವ ನೀಟ್ UG 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರು ಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಆರಂಭವಾಗಿದ್ದು ಸಂಜೆ 6 ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶಿವಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶಂಭುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಪಂಚ ರಾಷ್ಟಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027ನ್ನು ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಭಾಗ್ಯವಂತ ಚಿತ್ರದ ಗೀತೆಗೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ, ಸಾಹಿತ್ಯ ಜಿ ಉದಯಶಂಕರ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳಿ ಬರೋಣ. ಮಿಲನ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕೈಕಿಣಿ, ಗಾಯಕ ಸೋನು ನಿಗಮ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ 8 ಗಂಟೆಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳಿಬರುವುದು.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9 ಗಂಟೆ. ವಾಣಿಜ್ಯ ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ

0: ಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
4: 8700-01-4242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05. ಕೇಳಿ ಭಾವಗೀತೆಗಳನ್ನು ಆರಂಭದಲ್ಲಿ ಕೇಳೋಣ. ಸಾಹಿತ್ಯ ನೀಡಿದ್ದಾರೆ BR ಲಕ್ಷ್ಮಣರಾವ್. ಸಂಗೀತ ಸಂಯೋಜನೆ ಉಪಾಸನಾ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30.

ವಾಟ್ಸಪ್ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಯಾರು ಎಲ್ಲಿಂದ ಮೇಘ ಸಂದೇಶಗಳನ್ನು ಕಳಿಸಿದ್ದೀರಾ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಕೋರಿಕೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ನೀವು ಮಾಡಬೇಕಾದ್ದು ನಮಗೆ ಇಷ್ಟೇ. ನಿಮ್ಮ ಗೀತೆಯ ನೆಚ್ಚಿನ ಸಾಲು, ಚಿತ್ರದ ಹೆಸರು ನಮಗೆ ಬರೆದು ಕಳಿಸಿದರೆ ನಾವು ನಿಮ್ಮ ಸಂದೇಶವನ್ನು ಓದಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಹಾಗಾದರೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0853222336 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿಕೊಡಿ. ಮೊದಲಿನ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ವಿಜಯಪುರದಿಂದ ಸುದರ್ಶನ್, ಭರತ್ ಕುಮಾರ್, ಬಂದೇ ನವಾಜ್ ಸಂದೇಶವನ್ನು ಕಳಿಸಿದರೆ ನಾವು ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತೀವಿ ಅಂತ ತಿಳಿಸಿದ್ದಾರೆ. ನಮಗಾಗಿ ಸೇವಂತಿ ಸೇವಂತಿ ಹಾಡು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ಸಿದ್ಧವಾಗಿದೆ, ಬರ್ತಾ ಇದೆ, ಕೇಳಿ ಆನಂದಿಸಿ.

ಸ್ನೇಹಿತರೆ, ನೀವು ಸಂದೇಶವನ್ನು ಕಳಿಸಬೇಕಾದ ಸಂಖ್ಯೆ 0853 2 2 2 3 3 6 5 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದರೆ ನಾವು ನಿಮ್ಮ ಸಂದೇಶವನ್ನು ಓದಿ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ಲಿಂಗಸ್ಕೂರು ತಾಲೂಕಿನಿಂದ ನವಲಿಯಿಂದ ವೈ ಬಿ ಚಳ್ಳಮರದವರು ನಮಗೆ ಸಂದೇಶವನ್ನು ಕಳಿಸಿದರೆ, ಚಿತ್ರ ಶ್ರೀಮಂತನ ಮಗಳು ಗೀತೆ ಬಂದಿದೆ ಹೊಸ ವಸಂತ, ಈ ಸುಮಧುರವಾದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದರೆ ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ಜಿ ಉದಯ್ ಶಂಕರ್, ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮುಳುಗೋಡು ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಅವರು ರಾಯಬಾಗ್ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರ ಪ್ರೇಮದ ಕಾಣಿಕೆ ಹಾಡು ಬಾನಿಗೊಂದು ಎಲ್ಲೇ ಎಲ್ಲಿದೆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ, ನಿಮ್ಮ ಗೀತೆ ಬರ್ತಾ ಇದೆ ಕೇಳಿ ಆನಂದಿಸಿ.

ಸ್ನೇಹಿತರೆ, ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ರೂಪಾ ಪಾಂಡುರಂಗ ರಂಗರಾವ್ ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಇವತ್ತಿನ ದಿನ ಹಠವಾದಿ ಚಿತ್ರದಿಂದ ಈ ಪ್ರೀತಿಗಾಗಿ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ಗೀತೆ ಬರ್ತಾ ಇದೆ, ಎಂಜಾಯ್ ಮಾಡಿ.

ಸ್ನೇಹಿತರೆ, ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ಶುಭಾನ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ತಮಗಾಗಿ ಸತ್ಯಂ ಶಿವಂ ಸುಂದರಂ ಹಾಡು ಪ್ರಸಾರ ಮಾಡಿ ಅಂತ ಚಿತ್ರದಿಂದ ಅಂತ ಕೇಳಿದ್ದಾರೆ. ಹಾಡು ನಗುತ್ತಿರುವ ಹೂವಾಗಿ ಈ ಹಾಡನ್ನು ನನಗೂ ಹಾಗೂ ಎಲ್ಲ ಕೇಳುವರಿಗಾಗಿ ಪ್ರಸಾರ ಮಾಡಿ ಅಂತ ನಮಗೆ ತಿಳಿಸಿದ್ದಾರೆ ಸಂದೇಶದಲ್ಲಿ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸ್ನೇಹಿತರು ವಾಟ್ಸಪ್ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀನಿ ನಾನು. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 0832 2233365 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿದ್ರೆ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಹಾಗಾದರೆ ಬನ್ನಿ, ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ತಮಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹಾಲು ಜೇನು ಚಿತ್ರದಿಂದ ಬಾಳು ಬೆಳಕಾಯಿತು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ನಮಗೆ ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗೊಂದಿ ಜಗಳೂರು ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಉಪಾಸನೆ ಚಿತ್ರದಿಂದ ಹಾಡು ಭಾರತ ಭೂಷಿರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸುಮಧುರವಾದಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ನಮ್ಮ ನೆಚ್ಚಿನ ಆಕಾಶವಾಣಿ ರಾಯಚೂರು ನಿರೂಪಕರಿಗೆ ಬೆಳಗಿನ ಶುಭೋದಯಗಳು. ತಮಗೂ ಕೂಡ ಶುಭೋದಯ. ರಾಯಚೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದರೆ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮಗಳ ಜೊತೆಗೆ ನಮಗೆ ಚಿತ್ರ ಬಂದುಬಿಟ್ಟು ಎಲ್ಲಿಂದ ಬಂದವರು, ಹಾಡು ಎಲ್ಲಿಂದ ಎಲ್ಲಿ ತನಕ, ಹನುಮಂತಪ್ಪ ಮಡಿವಾಳ್ ಜಗಳೂರಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶವನ್ನು ನಾವು ಓದಿದ್ದೀವಿ, ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸ್ನೇಹಿತರೆ, ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ತಮಗಾಗಿ ನಾನು ನನ್ನ ಹೆಂಡತಿ ಚಿತ್ರದಿಂದ ಯಾರೇ ನೀನು ಚಲುವೆ ನಿನ್ನಷ್ಟಕ್ಕೆ ನೀನೇ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಮತ್ತೊಂದು ಸಂದೇಶ ಸಿದ್ಧವಾಗಿದೆ. ಲತಾ ಸುಹಾಸ್ ಹೊಸಕೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ತಮಗಾಗಿ ಮೃತ್ಯುಂಜಯ ಚಿತ್ರದಿಂದ ಮುತ್ತು ಮುತ್ತು ಮಾತು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿ ಗಂಗೇನಹಳ್ಳಿ ಮಂಜು ಮತ್ತು ಆಶಾ ಪ್ರಥಮ ಪ್ರಾರ್ಥನಾ ಮಾಸ್ತಿಗುಡಿ, ನಮಗೆ ಮನೆ ದೇವರು ಚಿತ್ರದಿಂದ ನೀನೇ ನನ್ನ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ, ನಿಮ್ಮ ಗೀತೆ ಬರ್ತಾ ಇದೆ ಕೇಳಿ ಆನಂದಿಸಿ.

ರಾಯಚೂರು ಆಕಾಶವಾಣಿ ಆತ್ಮೀಯ ನಿರೂಪಕರಿಗೆ ನಮಸ್ತೆ ಅಂತ ತಿಳಿಸಿದರೆ ತಮಗೂ ಕೂಡ ನಮಸ್ಕಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶಿವಲೀಲಾ ತೇಲಿ ಮತ್ತು ಆದಿತ್ಯ ಶ್ರೀಶೈಲ ತೇಲಿ ಮನೆಯವರು ನಮಗೆ ಸಂದೇಶವನ್ನು ಕಳಿಸಿದರೆ, ಚಿತ್ರ ನೀ ಬರೆದ ಕಾದಂಬರಿ, ಗೀತೆ ನೀ ಮೀಟಿದ ನೆನಪೆಲ್ಲ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮನೆಯವರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ.

ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಒಂದು ಸಂದೇಶ ಬಂದಿದೆ. ಈ ದಿನ ನಮಗೆ ಜಾಣ ಚಿತ್ರದಿಂದ ಹೇ ಹುಡುಗಿ ಯಾಕೆ ನನ್ನ ಮೆಚ್ಚಿಕೊಂಡೆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸುಬ್ರಹ್ಮಣಿ ಮತ್ತು ಕುಟುಂಬದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೆತ್ತನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರೆ, ನಿಮ್ಮ ಗೀತೆ ಬರ್ತಾ ಇದೆ ಕೇಳಿ ಆನಂದಿಸಿ.

ಸ್ನೇಹಿತರೆ, ವಾಟ್ಸಪ್ ಸಂದೇಶ, ಮೇಘ ಸಂದೇಶ, ವಾಟ್ಸಪ್ ಸಂದೇಶವನ್ನು ಆಧರಿಸಿದ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಯನ್ನು ಇದುವರೆಗೆ ಎಲ್ಲರೂ ಸಂದೇಶವನ್ನು ಕಳಿಸಿದ್ರಿ. ಕೆಲವೊಬ್ಬರದ್ದು ಓದಿನಿ, ಕೆಲವೊಬ್ಬರದ್ದು ಓದಿಲ್ಲ. ಸಂದೇಶಗಳನ್ನು ಓದಿ ಕಳಿಸಿದಂತಹ ವ್ಯಕ್ತಿಗಳು ವೈ ಬಿ ಚಳಮರದ್, ಸುದರ್ಶನ್, ಶಿವಲಿಂಗಯ್ಯ, ರೂಪಾ ಪಾಂಡುರಂಗವ್, ಸುಭಾನ ಕೋರಿ, ಮಾದಪ್ಪ, ಹನುಮಂತ ಮಡಿವಾಳ್, ಬಿಂದು ಪ್ರಕಾಶ್, ಲತಾ ಸುಹಾಸ್, ಮಂಜು ಸುಬ್ರಹ್ಮಣಿ, ಶ್ರೀಕಾಂತ್ ಎಲ್ಲಿ, ರಮೇಶ್, ಇವರಿಷ್ಟು ಜನ ನಮಗೆ ಸಂದೇಶವನ್ನು ಕಳಿಸಿದರೆ, ಇನ್ನೂ ಅನೇಕರು ಸಂದೇಶವನ್ನು ಕಳಿಸಿದರೆ ಸಮಯಾವಕಾಶ ಕಡಿಮೆ ಇರುವುದರಿಂದ ಅವರನ್ನು ಸಂದೇಶವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಖಂಡಿತ ಓದ್ತೀನಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:32, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಶ್ರೀತಂಗಿ
1: ಭಾವನತಮ್ಮ
0: ಸಿಗಿತಂಗಿ
1: ಭಾವನತಮ್ಮ.
2: ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಗೀತೆ ಇದು. ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಇದು ಅತ್ತಿಗೆ ಹಾಗೂ ತಂಗಿಯ ಹಾಡಾಯಿತು, ಹಾಗೇನೆ ಭಾವಯ್ಯ ಭಾವನ ಒಂದು ಹಾಡು ಕೂಡ ಆಯಿತು, ಗಂಡ ಹೆಂಡತಿಯ ಹಾಡಾಯಿತು, ಮುದ್ದು ಮಾವ ಅನ್ನುವಂಥ ಹಾಡು ಎಲ್ಲರೀಶ್ವರಿಯವರ ಧ್ವನಿಯಲ್ಲಿ ಆಯಿತು, ಅಜ್ಜಿಯ ಹಾಡು, ಅಣ್ಣ ನಿನ್ನ ಸೋದರಿಯನ್ನ, ಅಣ್ಣ ಹಾಗೂ ಸೋದರಿಯ ಹಾಡು ಕೂಡ ಆಯಿತು. ತಾಯಿ ತಂದೆ ಹಾಡು ಕೇಳಿದ್ರಿ, ಅಮ್ಮ ಎಂದರೆ ಮೈಮನವೆಲ್ಲ ಈ ಹಾಡು ಕೂಡ ಪ್ರಸಾರವಾಯಿತು. ಇನ್ನು ಅತ್ತೆಯ ಮಗಳೇ ಹಾಡು ಪ್ರಸಾರವಾಗ್ತಾ ಇದೆ, ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ, ಜೊತೆಗೆ ಎಸ್ ಜಾನಕಿಯವರ ಧ್ವನಿ ಕೂಡ ಇದೆ. ಸಿಡಿಲಮರಿ ಚಿತ್ರದ ಹಾಡಿದು, ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ರೆ ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಇದೆ.
3: ಓ

ಕುಟುಂಬದ ಸದಸ್ಯರ ಹಾಡುಗಳು ಅಂದರೆ ಶೀರ್ಷಿಕೆ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಹಾಡುಗಳು ಅನ್ನೋಂಥ ಮೆಸೇಜ್ಗಳನ್ನು ನಮ್ಮ ಕೇಳುಗರು ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆಯೇ ಮೆಸೇಜಸ್ಸನ್ನು ಕಳಿಸದೇ ಹೋದರೂ ಕೂಡ ಈ ಹಾಡುಗಳನ್ನು ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಆನಂದಿಸ್ತಾ ಇರುವಂತಹ ಲಕ್ಷಾಂತರ ಕೇಳುಗರೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಹಾಡು ಯಾವ ಚಿತ್ರದ್ದು? ಎಸ್ ಜಾನಕಿಯವರ ಧ್ವನಿಯಲ್ಲಿ ಬರ್ತಾ ಇದೆ, ಗೃಹಲಕ್ಷ್ಮಿ ಚಿತ್ರದ ಹಾಡು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಅಪೂರ್ವ ಸಂಗಮ ಚಿತ್ರದ ಅಪೂರ್ವವಾದ ಹಾಡಿದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ ನಾಗಿ ಈ ಹಾಡಿನಲ್ಲಿದ್ದಾರೆ. ಹಾಡಿರೋರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಮೇಶ್. ಶಿವದೇಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತದೆ. ಪಾತಾಳ ಮೋಹಿನಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ ಈ ಹಾಡಿನಲ್ಲಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಗಂಡಸರೆಲ್ಲ ಮಕ್ಕಳು ಮಾತಿಗೆ ಮುಂಚೆ ಪರಚಾಡೋ ಬೆಕ್ಕುಗಳು, ಹೆಂಡತಿ ಎದುರು ಬಿದ್ದರೆ ಬಾಲ ಮುದುರಿ ಕೂಡು

0: ಅಡ್ಡದಾರಿ ಚಿತ್ರದ ಹಾಡಿದ್ರು, ಇಲ್ಲಾರ್ ಈಶ್ವರಿ ಹಾಗೂ ಎಸ್ ಜಾನಕಿ ಹಾಡಿದ್ರು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು.
1: ಅಪ್ಪನ ಮಗಳೇ ಅಮ್ಮನ ಮಗಳೇ.
0: ತ್ರಿಮೂರ್ತಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ ಅವರು ಹಾಡಿರುವಂತಹ ಗೀತೆ ಇದು. ಚಿವುದೇಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ.

0: ಲೇಲೇ ಅಪ್ಪನ ಮಗಳೇ ಅಲೇಲೇ ನಿಮ್ಮಮ್ಮನ ಮಗಳೇ.
1: ಸ್ನೇಹಿತರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
2: ರೂಪಾಯಿ ಮೌಲ್ಯ 61 ಪೈಸೆ ಚೇತರಿಕೆಯೊಂದಿಗೆ 96.25 ರೂಪಾಯಿಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ.

ಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಭಾರತದ 18 ವರ್ಷದೊಳಗಿನವರ ಮಹಿಳಾ ಹಾಕಿ ತಂಡ ಭೋಪಾಲ್ನಲ್ಲಿರುವ ಉದವ್ದಾಸ್ ಮೆಹ್ತಾ ಸೆಂಟ್ರಲ್ ಎಸ್ಎಐ ಸೆಂಟರ್ನಲ್ಲಿ ನಡೆದ ಸರಣಿಯ 4ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 4-1 ಅಂತರದಿಂದ ಸೋಲಿಸುವ ಮೂಲಕ ಪ್ರಬಲ ಪ್ರದರ್ಶನ ನೀಡಿತು. ಆಸ್ಟ್ರೇಲಿಯಾ 4 ಪಂದ್ಯಗಳ ಸರಣಿಯನ್ನು 4-1 ಅಂತರದಿಂದ ತನ್ನದಾಗಿಸಿಕೊಂಡಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಮಸ್ತೆ. ಶಿವಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗಿಡಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಮೊದಲಿಗೆ ಕೇಳಿ ರನ್ನಾ ಚಲನಚಿತ್ರದಿಂದ ಕೆ ಕಲ್ಯಾಣ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಟಿಪ್ಪು ಮತ್ತು ಸಂಗೀತ ರವೀಂದ್ರನಾಥ್ ಅವರ ಗಾಯನವಿರುವಂತಹ ಗೀತೆ.

ಈಗ ಕೇಳಿ ಕಾಟೀರ ಚಿತ್ರದಿಂದ ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಸಂತೋಷ್ ವೆಂಕಿ ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ ರಾಜ್ಕುಮಾರ್ ಚಲನಚಿತ್ರದಿಂದ ಹರಿಕೃಷ್ಣ ಅವರ ಒಂದು ಸಂಗೀತ ಸಂಯೋಜನೆ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯವಿದ್ದಂತಹ ಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಟಿಪ್ಪು ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಈ ಗೀತೆಗಿದೆ. ಅನುರಾಧ ಭಟ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ. ರಿಕ್ಕಿ ಚಲನಚಿತ್ರದಿಂದ ಈ ಗೀತೆ.

ವಿಕ್ಟರಿ ಚಲನಚಿತ್ರದಿಂದ ಈಶ್ವರಿ ಎಲ್ಲಾರ್ ಮತ್ತು ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಶಿವು ಭರ್ಕಿ ಅವರ ಸಾಹಿತ್ಯ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ತಂಗಿಗಾಗಿ ಚಲನಚಿತ್ರದಿಂದ, ಅರುಣ್ ಎಪಿ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
5: ಹಾಗೆ ಪಿ ಸುಶೀಲ ಅವರು ಕೂಡ ಈ ಒಂದು ಗೀತೆಯಲ್ಲಿ ಧ್ವನಿಗೂಡಿಸಿದ್ದಾರೆ. ದರಾ ಬೇಂದ್ರೆ ಅವರ ಸಾಹಿತ್ಯ ಈ ಒಂದು ಗೀತೆಗಿದೆ. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ ಶರಪಂಜರ ಚಲನಚಿತ್ರದಿಂದ.

ಕನ್ನಡದ ಪ್ರಸಿದ್ಧ ಹಿನ್ನೆಲೆ ಗಾಯಕ ಮತ್ತೆ ಸಂಯೋಜಕ ಮತ್ತೆ ಸುಗಮ ಸಂಗೀತದ ಪ್ರಮುಖ ವ್ಯಕ್ತಿಯಾಗಿದ್ದಂತಹ ಜಿವಿ ಅತ್ರಿ ಅವ್ರನ್ನ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತ ಕೂಡ ಕರೀಲಾಗ್ತಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಇವರ ಗಾಯನ ವಿನ್ಯಾಸದಲ್ಲಿ ಹೋಲಿಕೆ ಇದ್ದಂತಹ ಕಾರಣ ಎಲ್ಲರೂ ಕೂಡ ಇವ್ರನ್ನ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತ ಕರಿತಿದ್ರು. ಅದಕ್ಕಾಗಿ ಈಗ ತಾನೇ ಪಿ ಬಿ ಶ್ರೀನಿವಾಸ್ ಅವರ ಗಾಯನವಿದ್ದಂತಹ ಗೀತೆಗಳನ್ನ ನಾವು ಆಲಿಸಿದ್ವಿ. ಈಗ ಕೇಳಿ ಮತ್ತೊಂದು ಗೀತೆ, ಹಗಲು ವೇಷ ಚಲನಚಿತ್ರದಿಂದ ಹಂಸಲೇಖ ಮತ್ತು ರಮೇಶ್ ಚಂದ್ರ, ಲತಾ ಹಂಸಲೇಖ ಮತ್ತು ಜಿ ವಿ ಆತ್ರಿ ಅವರು ಧ್ವನಿಯಾಗಿರುವಂತಹ ಗೀತೆ. ಬರಗೂರು ರಾಮಚಂದ್ರಪ್ಪ ಅವರ ಸಾಹಿತ್ಯ ಈ ಒಂದು ಗೀತೆಗಿದೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನಡ ನಡೆದು ಬಂದೋನೆ ನಮಗಾಗಿ ನಿಂದೋನೆ. ಕಷ್ಟಗಳ ಹೇಳಬೇಕು ನಮ್ಮ ಇಷ್ಟಗಳ ಪಡಿಬೇಕು ಶಿವ ಈಗ ಶಿವಾ.

ಇನ್ನು ಜಿ ವಿ ಅತ್ರಿಯವರು ಕನಕಪುರದಲ್ಲೇ ಜನಿಸಿ ಬೆಂಗಳೂರಿನಲ್ಲಿ ಬೆಳೆದು ಅವರ ಗುರು ಶೇಷಾದ್ರಿ ಗವಾಯಿ ಅವರ ಮಾರ್ಗದರ್ಶನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿಯನ್ನು ಪಡೆದು ಹಲವಾರು ಗೀತೆಗಳನ್ನ ಹಾಡ್ತಾರೆ. ಅದರಲ್ಲಿ ಆಧುನಿಕ ಲಘು ಸಂಗೀತಗಳಾಗಲಿ, ಭಾವಗೀತೆಗಳಾಗಲಿ, ಜನಪದ ಗೀತೆಗಳಾಗಲಿ, ಹಾಗೆ ದೇಶಭಕ್ತಿ ಗೀತೆಗಳಲ್ಲೂ ಕೂಡ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಹುಮುಖ ಧ್ವನಿಯನ್ನು ಹೊಂದಿದವರು ಇವರಾಗಿದ್ರು ಅಂತ ಹೇಳ್ಬೋದು. ಯಾಕಂದರೆ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಇವ್ರನ್ನ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೂ ಕೂಡ ಅದೇ ಒಂದು ಧ್ವನಿ ಇತ್ತಂತ ಹೇಳ್ತಾರೆ. ಈಗ ಕೇಳಿ ಮತ್ತೊಂದು ಗೀತೆ, ಭಲೆ ಭಾಸ್ಕರ್ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇನ್ನು ಜಿ ವಿ ಅತ್ರಿ ಅವರು ಸಮಾಜ ಸೇವೆಯಲ್ಲೂ ಕೂಡ ನಿರತರಾಗಿದ್ರು ಅಂತ ಹೇಳ್ಬೋದು. ಸಂಗೀತದ ಸುಧಾರಣಾ ಶಕ್ತಿಯಲ್ಲಿ ನಂಬಿಕೆಯನ್ನ ಇಟ್ಕೊಂಡು ಬೆಂಗಳೂರಿನ ಕಾರಾಗೃಹಗಳಲ್ಲಿ ಅನೇಕ ಸಂಗೀತ ಕಚೇರಿಗಳನ್ನ ಇವರು ನಡೆಸ್ತಾ ಇದ್ರು. ಹಾಗೆ ಅನೇಕ ಯುವ ಗಾಯಕರಿಗೆ ಇವರು ಸ್ಫೂರ್ತಿಯಾಗಿದ್ರು, ಪ್ರೋತ್ಸಾಹವನ್ನ ನೀಡ್ತಾ ಇದ್ದವರು ಇವರಾಗಿದ್ರು ಅಂತ ಹೇಳ್ಬೋದು. ಹಾಗೆಯೇ ಒಂದು ಸಂಗೀತ ಪ್ರತಿಷ್ಠಾನವನ್ನು ಕೂಡ ಸ್ಥಾಪಿಸ್ತಾರೆ. ಅಲ್ಲಿ ಕನ್ನಡದ ಯುವ ಗಾಯಕರಿಗೆ ತರಬೇತಿಯನ್ನು ನೀಡಿ ಅವರಿಗೆ ಗಾಯನ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನ ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಈ ಒಂದು ಗೀತೆಯಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ತಮ್ಮ ಧ್ವನಿಯಲ್ಲಿ ನಮ್ಮ ಜಿ ವಿ ಅತ್ರಿ ಅವ್ರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಹಾಗೆ ರಾಜ್ಕುಮಾರ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ. ಚಿವುದಯಶಂಕರ್ ಅವರ ಸಾಹಿತ್ಯ ಮತ್ತು ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ. ನಂದಗೋಕುಲ ಚಲನಚಿತ್ರದಿಂದ ಈ ಗೀತೆ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗ್ತದೆ 11:54. ಹಾಗೆ ಜೀವಿ ಅತ್ರಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆಯೋರು ಬಹಳ ಕಡಿಮೆ ಮಂದಿ ಅಂತ ಹೇಳ್ಬೋದು. ಅಂತಹ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದವರು ನಮ್ಮ ಜೀವಿ ಅತ್ರಿಯವರು ಅಂತ ಹೇಳ್ಬೋದು. ಜನ್ಮದಿನದಂದು ಅವರ ಕೆಲವು ಗೀತೆಗಳನ್ನ ಆಲಿಸಿದ್ವಿ, ಹಾಗೆ ಅವರ ಬಗ್ಗೆ ಮಾತಾಡ್ತಾ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಈಗ ಕೇಳಿ, ಹೆಂಡತಿ ಅಂದ್ರೆ ಹೀಗಿರಬೇಕು ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಜೀವಿ ಅತ್ರಿ ಅವರ ಗಾಯನದಲ್ಲಿ ಕಾಶಿನಾಥ್ ಅವರ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಟಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ
1: ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ಧಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಈ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
2: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಒಂದು ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ ಮೊದಲನೇದಾಗಿ ಆನ್ಲೈನ್

0: ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನ ಕುರಿತು, ಮೂರನೆಯದಾಗಿ ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿಯೇ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದ್ದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
1: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್, ಇಳಕಲ್, ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆಗಿಡಗಳು ಬಿದ್ದಿವೆ. ಆರು ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16ರ ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30ಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿಯಲ್ಲಿ ಮಹಿಳೆಯರಿಗೆ ಹಿಂದೆ ಮತ್ತು ಇಂದು ಎದುರಾಗುತ್ತಿದ್ದಂತಹ ಸವಾಲುಗಳು, ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಕೌಟುಂಬಿಕ ಜೀವನ, ಮನೆಯ ಹೊರಗೆ ಒಳಗೆ ಎರಡೂ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಹಾಗೂ ನೀಡುತ್ತಿರುವಂತಹ ಒಬ್ಬ ಸಾಧಕ ಮಹಿಳೆ ಇಂದಿನ ಕಾರ್ಯಕ್ರಮದ ಅತಿಥಿ. ಅವರೇ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ. ಇವರು ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ಸಾಹಿತ್ಯದಲ್ಲೂ ಕೂಡ ವಿಶೇಷವಾದ ಆಸಕ್ತಿ ಇದ್ದು ಅನೇಕ ಪುಸ್ತಕಗಳನ್ನು ಬರಿತಾ ಇದ್ದಾರೆ, ಬರೆದು ಹೊರತಂದಿದ್ದಾರೆ. ಸರ್ವಜ್ಞ ಬೆಳಗಿದ ಜ್ಞಾನದೇವಿಗೆ, ಹಾಗೆ ನಾಕಂಡ ಆದಿಯೋಗಿ, ಪ್ರೀತಿಯ ಕರೆ ಕೇಳಿ, ಹೋಗೋಣು ಬಾರ ಹೋಗೋಣು ಬಾ, ಹಾಗೆ ನೆನಪಿನಂಗಳದಲ್ಲಿ ಈ ಒಂದು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರಿತಾ ಇದ್ದಾರೆ, ಅಲ್ಲಮ ಪ್ರಭುಗಳ ವಚನಗಳ ಕುರಿತಂತೆ, ಹಾಗೂ ಪ್ರವಾಸ ಕಥನಗಳನ್ನ ಬರಿತಾ ಇರ್ತಾರೆ. ಇವರ ಹವ್ಯಾಸ ಕೂಡ ಪ್ರವಾಸ ಮಾಡುವಂಥದ್ದು, ದೇಶ ವಿದೇಶಗಳನ್ನ ಸುತ್ತೋದು, ಹಾಗೆ ಓದಿನ ಬಗ್ಗೆ ವಿಶೇಷವಾದ ಆಸಕ್ತಿ, ಕೈತೋಟ ಮಾಡೋದು ಇವರ ಹವ್ಯಾಸ. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಮ್ಮ ಸಾಧನೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ತಮಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ.
4: ನಮಸ್ಕಾರ ಶಿಲ್ಪಾ ಅವರೇ.
3: ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ ಅವರೇ, ಮೊದಲಿಗೆ ತಮ್ಮ ಹಿನ್ನೆಲೆ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿ ನಮಗೆ.
4: ಇದಕ್ಕೆ ಸುಮಾರು 6 ದಶಕಗಳ ಹಿಂದೆ ನಾವು ಹೋಗ್ಬೇಕು. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಕಣ್ಣಿನ ಡಾಕ್ಟರು, ತಾಯಿಯವರು 3ನೇ ಕ್ಲಾಸ್ ಮಾತ್ರ ಓದಿದ್ರು. ಮಹಾ ಗಟ್ಟಿಗಿತ್ತಿ, 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ದೊಡ್ಡ ಕುಟುಂಬ ನಮ್ದು. ತಂದೆಯವರಿಗೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲೇಬೇಕು. ಕಾರಣ ಏನಪ್ಪಾ ಅಂದ್ರೆ ಮುಂದೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಕಾಲ ಮೇಲೆ ನಾವು ನಿಲ್ಬೇಕು, ಇವ್ರನ್ನೆಲ್ಲ ಪದವೀಧರರನ್ನಾಗಿ ಮಾಡ್ಬೇಕು ಅಂತೇಳಿ ಅವರ ಹಂಬಲ ಇತ್ತು. ಅದೇ ರೀತಿ ನಮ್ಮನ್ನೆಲ್ಲ ಸೇರಿಸಿದ್ರು. ಆದ್ರೆ ಆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗಿತ್ತು. ನಾವು ಅಲ್ಲಿವರೆಗೂ ಪ್ರೌಢಶಾಲೆ ತನಕ ಹೆಣ್ಮಕ್ಳ ಶಾಲೆಯಲ್ಲಿ ಓದಿದ್ವಿ. ಆದ್ರೆ ಮುಂದೆ ಕಾಲೇಜಿಗೆ ಸೇರುವಾಗ ಅಲ್ಲಿ ಕೋ ಎಜುಕೇಶನ್ ಇತ್ತೇ ಇತ್ತು, ಹುಡುಗರು ಹುಡುಗಿಯರಿದ್ರು. ನಮ್ಮ ತಂದೆಯವರು ಅಲ್ಲಿಗೆ ನಮ್ಮನ್ನ ಸೇರಿಸಿದಾಗ ಊರವರೆಲ್ಲ ಆಡ್ಕೊಂಡಿದ್ದುಂಟು. ಆದ್ರೆ ನಮ್ಮ ತಂದೆ ತಾಯಿ ಅದಕ್ಕೆ ಒಂದು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವರು ಸದಾ ನಮ್ಗೆ ಓದ್ಲಿಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ, ಮನೆ ಕೆಲಸ ಮಾಡಕ್ ಸಹ ನಮ್ಮ ತಾಯಿಯವರು ನಮ್ಮನ್ನ ಕರಿತಿರ್ಲಿಲ್ಲ. ಹಾಗೆ ನಮ್ಮನ್ನ ಕಾಲೇಜು ಕಳಿಸಿದ್ರು. 3 ಜನ ಹೆಣ್ಮಕ್ಳು ನಾವು ಮೊದಲು ಕಾಲೇಜಿಗೆ ಹೋದಾಗ, ನನಗೆ ಸ್ವಲ್ಪ ವಿಜ್ಞಾನ ಅಂದ್ರೆ ಕಬ್ಬಿಣದ ಕಡಲೇನೆ. ಅಕ್ಕಂದ್ರಿಬ್ರು ವಿಜ್ಞಾನದಲ್ಲಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ರು, ಚಿನ್ನದ ಪದಕವನ್ನು ಪಡೆದ್ರು. ಆದ್ರೆ ನನಗೆ 50 ಮಾರ್ಕ್ಸ್ ಬರೋ ಹೊತ್ತಿಗೆ ಹೆಚ್ಚಾಗೋಯ್ತು ಪಿ ಯು ಸಿ ಲಿ. ಆಗ ನಮ್ಮ ತಂದೆ, ನಿನಗೆ ವಿಜ್ಞಾನ ಸರಿಯಲ್ಲ, ನಿನ್ಗೆ ಕಲಾ ವಿಭಾಗಕ್ಕೆ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಸೇರಿಸಿದ್ರು. ನನಗೆ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ, ನನಗೆ ಭಾರಿ ಸಂತೋಷ ಆಯ್ತು.
3: ನಿಮ್ಗೆ ಇಷ್ಟವಾದ ವಿಷಯನೇ ಆಗಿತ್ತು?
4: ಅದು ಇಷ್ಟವಾದ ವಿಷಯ ಆಯ್ತು. ಆದ್ರೆ ಮೊದಲು ನನ್ನನ್ನ ಅವರು ಇಂಗ್ಲಿಷ್ ಐಚ್ಛಿಕ ಕೊಡಿಸ್ಬೇಕು ಅಂತ ಹೇಳಿ, ಸಾಹಿತ್ಯ ಅಂದ್ರೆ ನಂಗೆ ಬಹಳ ಇಷ್ಟ ಮೊದಲಿಂದ, ಇಂಗ್ಲಿಷ್ ಸಾಹಿತ್ಯ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿಗೆ ಸೇರಿಸಿದಾಗ, ಮಹಾರಾಣಿ ಕಾಲೇಜು ಮೈಸೂರದು, ಎಲ್ಲ ಹುಡುಗಿಯರು ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಮಾತಾಡ್ತಾ ಇದ್ರು. ನನಗೆ ಗಾಬರಿ ಆಗ್ಬಿಡ್ತು. ಎಲ್ಲೋ ಒಂದು ಸಣ್ಣ ಬಾವಿಯಿಂದ ಕಪ್ಪೆ ತಗೊಂಡ್ ಬಂದು ಸಾಗರಕ್ಕೆ ಹಾಕ್ದಂಗೆ ಆಗ್ಬಿಡ್ತು. ಆದ್ರೂ ಅಲ್ಲಿ ಕೆಲವು ಮೇಷ್ಟ್ರುಗಳು ನಮಗೆ ಬಹಳ ಪ್ರೋತ್ಸಾಹ ನೀಡ್ತಿದ್ರು. ಎಷ್ಟು ಪ್ರೋತ್ಸಾಹ ಅಂದ್ರೆ, ನನ್ಗೆ ಮೊದಲನೇ ಬಾರಿ ಇಂಗ್ಲಿಷ್ ವಿಭಾಗದಲ್ಲಿ ಒಂದು ಪ್ರಬಂಧ ಬರ್ಕೊಂಬರಕ್ ಹೇಳಿದ್ರು. ನಾನು ಓದಿದ ತಕ್ಷಣ ಎಲ್ಲರೂ ಗೊಳ್ಳಂತ ಹಾಕ್ಬಿಟ್ರು. ನನಗೆ ಅಳುನೇ ಬಂತು. ಏನಪ್ಪ ಅಂದಾಗ ನಮ್ಮ ಮೇಷ್ಟ್ರು ಹೇಳಿದ್ರು, ಇದು ನೀನು ಶುರು ಮಾಡಿದ್ದೇ ದ ಕ್ಯಾರೆಕ್ಟರ್ ಆಫ್ ಶೇಕ್ಸ್ಪಿಯರ್ ಅಂತ ಶುರು ಮಾಡಿದೀಯಾ, ಸರಿ ಇಲ್ಲಮ್ಮ ಇದು, ಹಿಂಗ್ ಬರಿಬೇಕು ಅಂತ. ಅವ್ರು ಎಷ್ಟು ತಾಳ್ಮೆಯಿಂದ ರೂಮಿ ಕರೆದು ಕೂರಿಸಿ, ಆಮೇಲೆ ಯಾವ್ಯಾವ ಪುಸ್ತಕ ಓದ್ಬೇಕು, ಹೇಗೆ ಓದ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಇನ್ನೊಂದು ವರದಾನ ಅಂದ್ರೆ, ಈಗ ನಂಗೆ ಸೆಮಿಸ್ಟರ್ ಪದ್ಧತಿ ಇರ್ಲಿಲ್ಲ ನಮ್ಗೆ.
3: ಇಡೀ ವರ್ಷ ಆದ್ಮೇಲೆ ಅಥವಾ 1.5 ವರ್ಷ,
4: ಇಡೀ ವರ್ಷನೂ ಅಲ್ಲ, 3 ವರ್ಷಕ್ಕೆ 2 ಮೇಜರ್ ಸಬ್ಜೆಕ್ಟ್. ನಂದು ಮೇಜರ್ ಸಬ್ಜೆಕ್ಟ್ ಅಂದ್ರೆ ಇತಿಹಾಸ ಮತ್ತೆ ಇಂಗ್ಲಿಷ್ ಸಾಹಿತ್ಯ. ಅದು ನಾವು 3 ವರ್ಷ ಕಲ್ತಿದ್ದನ್ನ ಒಂದೇ ಸರಿ ಪರೀಕ್ಷೆ ಬರಬೇಕಾಗಿತ್ತು.
3: ಅಷ್ಟು ಸಮಯ ಸಿಗೋದು ನಿಮಗೆ?
4: ಅಷ್ಟು ಸಮಯ ಓದ್ಲಿಕ್ಕೆ, ತಯಾರಾಗ್ಲಿಕ್ಕೆ, ಬೇರೆ ಬೇರೆ ವಿಷಯಗಳನ್ನ ಕಲೀಲಿಕ್ಕೆ. ಈಗಲೇ ನಮ್ಗೆ ಸೆಮಿಸ್ಟರ್ ಪರೀಕ್ಷೆ ಅಂದ್ರೆ ಪಠ್ಯ ಪುಸ್ತಕ ಬಿಟ್ಟು ನಾವು ಏನು ಬೇರೆ ಓದಲ್ಲ. ಈ ಟೆಸ್ಟ್ಗೆ, ಈ ಪರೀಕ್ಷೆಗೆ ಅಂತ 4 ತಿಂಗಳಲ್ಲಿ ರೆಡಿ ಆಗಿರ್ತೀವಿ. ಹೆಚ್ಚಿನ ಓದ್ಲಿಕ್ಕೆ ಅವಕಾಶ ಸಿಗಲ್ಲ. ನಮ್ಗೆ ಅವಾಗ ಒಳ್ಳೆ ಸಮಯ, ಚೆನ್ನಾಗಿ ಓದ್ತಿದ್ವಿ. ನಮ್ಮ ಮೇಷ್ಟ್ರು ಪ್ರತಿ ವಾರ ಸಿಲೆಬಸ್ ಅಲ್ಲಿ ಇಲ್ಲದೆ ಇರೋದು, ಪಠ್ಯಕ್ರಮದಲ್ಲಿ ಇಲ್ಲದೆ ಇರೋದು, ಒಂದು ಪ್ರಬಂಧನೋ, ಒಂದು ನಾಟಕನೋ, ಒಂದು ಕಾದಂಬರಿನೋ, ಕವನನೋ ಓದಿ ಅದ್ರ ಬಗ್ಗೆ ಒಂದು ಪ್ರಬಂಧ ನಾವು ಮಂಡಿಸ್ಬೇಕಾಗಿತ್ತು. ಹಾಗಾಗಿ ನಾವು ಲೈಬ್ರರಿಯಲ್ಲಿ ಕೂರ್ತಿದ್ವಿ, ಓದ್ತಿದ್ವಿ. ಓದುವ ಹವ್ಯಾಸ ಬೆಳೆಸಿದ್ದು ನಮ್ಮ ಮೇಷ್ಟ್ರು ಅಂತ ಇವತ್ತು ನಾನು ನೆನೆಸ್ಕೊಳ್ತೀನಿ. ಓದ್ತಾ ಓದ್ತಾ ನನಗೆ ನನ್ನ ಭಾಷೆಯು ಸಹ ಸಾಕಷ್ಟು ಇಂಪ್ರೂವ್ ಆಯ್ತು, ಆಗ್ತಾನೇ ಬಂತು. ಆಮೇಲೆ ನನಗನ್ನಿಸ್ತು, ಈ ಮೇಷ್ಟ್ರು ನನಗೆಷ್ಟು ಪ್ರೋತ್ಸಾಹ ಕೊಟ್ರು, ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಇದೇ ತರ ಪ್ರೋತ್ಸಾಹ ಕೊಡಬೇಕು, ನಾನು ಸಹ ಮೇಷ್ಟ್ರಾಗಬೇಕು ಅನ್ನೋ ಆಸೆ ಆ ಮೇಷ್ಟ್ರು ನೋಡಿ ನನಗೆ ನನ್ನ ಪದವಿ ತರಗತಿಯಲ್ಲಿ ಹುಟ್ಟುತ್ತಾ ಬಂದ.
3: ಹಾಗೆ ಮತ್ತೆ ವೃತ್ತಿ ಬದುಕಿಗೆ ಹೇಗೆ ಬಂದ್ರಿ?
4: MAಗೆ ನಾನು ಮಾನಸ ಗಂಗೋತ್ರಿ ಸೇರಿದೆ. ಮಾನಸ ಗಂಗೋತ್ರಿ ಸೇರಿದಾಗ ಒಬ್ರಿಗಿನ ಒಬ್ರು ಮೇಧಾವಿ ಮೇಷ್ಟ್ರುಗಳಿದ್ರು. ನಮಗೆ ಸೆಮಿನಾರು ಎಲ್ಲ ಮಾಡಿದಾಗ ನಾವು ಸ್ವಂತವಾಗಿ ನಿಂತ್ಕೊಂಡು ನಾವೊಂದು ಎಸ್ಸೆ ತಯಾರು ಮಾಡಿ ಎಲ್ಲರನ್ನು ಎದುರಿಸಿ ಪ್ರಶ್ನೆಗೆ ಉತ್ತರ ಎಲ್ಲ ಸಂವಾದ ರೂಪದಲ್ಲಿ ನಡೆಸಬೇಕಾಗಿತ್ತು. ಆವಾಗ ನಮಗೆ ನಿಜವಾದ ಶಿಕ್ಷಕರಿಗೆ ಏನೇನು ಬೇಕು ಆ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇತ್ತು. ಹೀಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ, ಎಲ್ಲರ ಮುಂದೆ ನಿಂತು ಇಂಗ್ಲಿಷ್ನಲ್ಲಿ ಮಾತಾಡುವಂತ ಕೌಶಲ ಇದೆಲ್ಲ ನಮಗೆ ಸಿಗ್ತಾವೆ.
3: ಅಂದ್ರೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕರು, ನಿಮ್ಗೆ ಅವ್ರ ಮಾರ್ಗದರ್ಶನ ಸಿಕ್ಕಿದ್ರಿಂದ ನೀವು ಈ ಹಂತಕ್ಕೆ ಬೆಳೆಯಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತೀರಿ.
4: ಒಳ್ಳೆ ಮೇಷ್ಟ್ರು ನೋಡಿದ ತಕ್ಷಣ ನಮಗೆ ನಾವು ಹಿಂಗ್ ಮೇಷ್ಟ್ರ ಆಗ್ಬೇಕು
3: ಅನ್ನೋ ಒಂದು ಆಸೆ ಬಂತು. ಈ ಆಸೆ ಮುಂದೆ ಹೇಗೆ ಪರಿವರ್ತನೆ ಆಯ್ತು ನೀವು ಈ ವೃತ್ತಿಯಾಗಿ ತಗೊಳ್ಳೋದಕ್ಕೆ?
4: ನಂದು MA ಆದ ತಕ್ಷಣ ಕೆಲವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ KAS ಅದೆಲ್ಲ ಎಕ್ಸಾಮ್ ತಗೊಳ್ಳರು. ಕೆಲವರು PhD ಸಂಶೋಧನೆಗೆ ಸೇರ್ಕೊಂಡ್ರು. ನಮ್ಮ ತಂದೆಯವರು ಮಾತ್ರ ಇಲ್ಲ ಇಲ್ಲ ಇಷ್ಟು ಸಾಕು, ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ SLC ತನಕ ಕಲಿಸಿ 16 ವರ್ಷಕ್ಕೆ ಮದುವೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತಿದ್ರು. ನಮ್ಮ ತಂದೆಗೆ ಎಲ್ಲರೂ ಪದವೀಧರಾಗಬೇಕು ಅಂದ್ರು. ನಾವು PG MAನು ಮಾಡಿದ್ವಿ. ಆಮೇಲೆ ಆವಾಗ ಇಷ್ಟೆಲ್ಲ ಕಷ್ಟ ಇರಲಿಲ್ಲ ಕೆಲಸ ಸಿಗ್ಲಿಕ್ಕೆ, ಸುಲಭ ಕೆಲಸನೂ ಸಿಗ್ತಾ ಇತ್ತು. ನಮ್ಮ ತಂದೆಯವರು ಇಲ್ಲ ಇಲ್ಲ ಇದ್ದೂರಲ್ಲೇ ಇದ್ದು ಕೆಲಸ ತಗೊಳ್ಳಿ. ನಮಗೆ ಮೊದಲು ಒಂಚೂರು ಬೇಸರ ಆಯ್ತು, ನಾವು KAS ಬರಿಬೇಕಿತ್ತು, AS ಬರಿಬೇಕಿತ್ತು ಅಂತ. ಆದ್ರೆ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇಷ್ಟು ಓದಿಸಿದ್ದೆ ನಮ್ಮ ಪುಣ್ಯ ಅನ್ನ ಕಾಲ ಆಗ. ಕಾಲೇಜ್ ಮೆಟ್ಲತ್ತವ್ರೆ ಬಹಳ ಕಡಿಮೆ, ಅದರಿಂದ ನಾವೇ ಪುಣ್ಯವಂತರು ಅಂತ ಹೇಳಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಆರಂಭ ಮಾಡಿದೆ. ನನ್ನ ಮೊದಲನೇ ತರಗತಿಯನ್ನ ನಿಮ್ಗೆ ಹೇಳಲೇಬೇಕು. ನಾನು ಮೊದಲನೇ ತರಗತಿ ವರ್ಡ್ಸ್ವರ್ತ್ ಕವಿಯ ಡ್ಯಾಫೋಡಿಲ್ಸ್ ಅನ್ನುವ ಪದ್ಯ, ಡ್ಯಾಫೋಡಿಲ್ಸ್ ಅಂದ್ರೆ ಒಂದು ಹೂವಿನ ಹೆಸರು, ಅದ್ರ ಬಗ್ಗೆ ಸುಂದರವಾದ ಪದ್ಯ ಅದು. ನಾನು 3 ದಿವಸ ತಯಾರು ಮಾಡ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಕೆಲವ್ರು ಹೇಳಿದ್ರು ನೀವು ಕನ್ನಡಿ ಮುಂದೆ ನಿಂತು
2: ಅಭ್ಯಾಸ ಮಾಡ್ಕೊಂಡು
4: ಮುಖಭಾವ ನಿಮ್ದು ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು ಹುಡುಗರ ಮುಂದೆ ಅಂತ. ನಾನು ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ಕೆಲವರೆಲ್ಲ ಹೇಳಿದ್ರು ತುಂಬಾ ಗಲಾಟಿ ಮಾಡ್ತಾರೆ, ಓ ಅಂತ ಕೂಗ್ತಾರೆ ಹಾಗೆಲ್ಲ. ನಾನು ಇಂಗ್ಲಿಷ್ ಅಲ್ಲೇ ಶುರು ಮಾಡ್ಕೊಂಡು ಆ ಪದ್ಯವನ್ನು ಓದಿ ಅವ್ರಿಗೆ ಹೇಗೆ ಹೇಳ್ತಾ ಹೋದೆ ಅಂದ್ರೆ, ಅವ್ರ ಮುಂದೆ ಆ ಡ್ಯಾಫೋಡಿಲ್ಸ್ ಹೂವು ಅರಳಿ ನಗ್ತಾ ಇದ್ದಿದ್ದು, ಗಾಳಿಗೆ ತಲೆದೂಗ್ತಾ ಇದ್ದಿದ್ದು, ಇದೆಲ್ಲ ಅವ್ರ ಕಣ್ಮುಂದೆ ಬರೋ ಹಾಗೆ ನಾನು ವಿವರಣೆ ನೀಡ್ತಾನೇ ಹೋದೆ. 1 ಗಂಟೆ ಕಳೆದಿದ್ದೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ, ಹುಡುಗರಿಗೂ ಗೊತ್ತಾಗಿಲ್ಲ.

0: ಒಂದು. ಎರಡನೇದು, ಕೆಲವರೆಲ್ಲ ಅನ್ನೋರು ಮಕ್ಕಳಾದ್ರು ಮಕ್ಕಳನ್ನ ಹೆಂಗ್ ನೋಡ್ಕೊಂತಾಳೆ ಇವಳು, ಸ್ಪೆಷಲಿ ಶಿಕ್ಷಕರ ಜೀವನದಲ್ಲಿ ಸ್ವಲ್ಪ ಮಕ್ಕಳಿಗೆ ರಜೆ ಬಂದಾಗ ನಮಗೂ ರಜೆ ಬಂದ್ಬಿಡುತ್ತೆ.
1: ಹೌದು,
0: ಹಂಗಿರ್ತಿತ್ತು ಕಾಮನ್ ಟೈಮ್ ಟೇಬಲ್. ಹಂಗಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅತ್ತೆನೂ ಕೈ ಜೋಡಿಸ್ತಾರ ಅವಾಗ, ನಮ್ಮ ತಾಯಿನೂ ಸಹಾಯ ಮಾಡಿದ್ರು. ಅದ್ರ ಜೊತೆಗೆ ಏನ್ ಬಂತು ಅಂದ್ರೆ, ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಗಂಡ ಏನಾದ್ರೂ ಆಗಿ ದುಡಿಯಲ್ಲ ಅಂದ್ರೆ ಇವಳು ದುಡಿಯಕ್ ಹೋಗ್ಬೇಕು. ನಮ್ಮನ್ನೇ ಕೆಲವ್ರು ಕೇಳರು, ಅಯ್ಯೋ ನಿಮ್ ತಂದೆ ಡಾಕ್ಟ್ರು, ನಿನ್ ಗಂಡ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ, ನೀನ್ ಯಾಕೆ ದುಡಿತೀಯಾ, ಈ ತರ ಎಲ್ಲ ಕೇಳೋರು. ಅಂದ್ರೆ ಅವರಿಗೆ ಹೆಣ್ಣು ಹೊರಗೋಗಿ ದುಡಿಬೇಕು ಅಂದ್ರೆ ಮನೇಲಿ ಅನಿವಾರ್ಯ ಇರ್ಬೇಕು. ಆದ್ರೆ ಬರ್ತಾ ಬರ್ತಾ ಯಾವ ತರ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಗಂಡು ಹೆಣ್ಣು ಇಬ್ರು ದುಡಿದ್ರೆ ಸಂಸಾರವನ್ನ ಚೆನ್ನಾಗಿ ನಾವು ತೂಗಿಸ್ಬೋದು ಅಂತ ಬಂತು. ಖಂಡಿತ ಹೆಣ್ಣಿಗೆ ಕಷ್ಟ ಆಗುತ್ತೆ ಇದು. ಯಾಕೆ ಅಂದ್ರೆ ಆಫೀಸಿಗೆ ಅಥವಾ ಕಾಲೇಜ್ಗೆ ಹೋದಾಗ ಅಂತಾರೆ, ಇವ್ರಿಗೆ ಯಾವ ಜವಾಬ್ದಾರಿನೂ ಕೊಡಂಗಿಲ್ಲಪ್ಪ, ಮನೆ ಮನೆ ಅಂತ ಓಡ್ತಾರೆ ಅಂತ ಅವ್ರಂತಾರೆ. ಮನೇಲಿ ಹೇಳ್ತಾರೆ ಯಾವಾಗ್ಲೂ ಕಾಲೇಜು ಆಫೀಸ್ ಅಂತ ಇರ್ತಾಳೆ, ಮನೆ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ಹೆಣ್ಣು 24 ಗಂಟೆ ಸಾಲದವಳಿ, ಹೆಚ್ಚಿನ ಸಮಯ ತಗೊಂಡು ಅವಳು ಅಲ್ಲೂ ತನ್ನ ಎಫಿಷಿಯನ್ಸಿ ಏನು ಅಂತ ಅವಳು ಸಾಬೀತುಪಡಿಸ್ಬೇಕು, ಇಲ್ಲೂ ತೋರಿಸ್ಬೇಕು. ಅವಾಗ ಒಂದು ಹಗ್ಗದ ಮೇಲೆ ನಡೆದಷ್ಟೇ ಶ್ರಮ ಆಗುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ, ಹೊಸದಾಗಿ ವೃತ್ತಿಗೆ ಸೇರಿದಾಗ, ಎಲ್ಲದಕ್ಕಿಂತ ಜಾಸ್ತಿ ವರ್ಗಾವಣೆ ಆದಾಗಂತೂ ಬಹಳ ಕಷ್ಟ ಆಗುತ್ತೆ. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಗಂಡ ಇನ್ಯಾವುದೋ ಊರಲ್ಲಿ ಇರ್ತಾನೆ, ಯಾರು ನೆರವಿಗೆ ಬರ್ದಿರ ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಯ್ತು, ಆದ್ರೆ ಬರ್ತಾ ಬರ್ತಾ ಬರ್ತಾ ನಾವು ಅದಕ್ಕೆ ಹೊಂದ್ಕೊಂಡು ನಾವು ಕೆಲಸ ಮಾಡಬಲ್ವಿ ಅನ್ನೋ ಒಂದು ಆತ್ಮವಿಶ್ವಾಸ ಯಾವಾಗ ಬರುತ್ತೋ ಖಂಡಿತ ಮಾಡಕ್ಕಾಗುತ್ತೆ.
1: ಅಂದ್ರೆ ಕುಟುಂಬದ ಸಹಕಾರನೂ ಇಲ್ಲಿ ಮುಖ್ಯ.
0: ಕುಟುಂಬದ ಸಹಕಾರ ಬಹಳ ಮುಖ್ಯ. ಸಾಮಾನ್ಯ ಕುಟುಂಬ ಸಹಕಾರ ಸಿಗುತ್ತೆ ಬರ್ತಾ ಬರ್ತಾ, ಮೊದ್ಲು ಮೊದ್ಲು ಸಿಗಲ್ಲ. ಅವರು ಸಹ ಗಂಡಾಗಿ ಏನ್ ಎಕ್ಸ್ಪೆಕ್ಟ್ ನಿರೀಕ್ಷೆ ಮಾಡ್ತಾರೆ, ನನ್ನ ಜೀವನ ಹೀಗೆ ಇರಬೇಕು, ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಾಗ ಎಲ್ಲದನ್ನೂ ಮಾಡಿಡ್ಬೇಕು ಅಂತ. ಆದ್ರೆ ಬರ್ತಾ ಬರ್ತಾ ಬರ್ತಾ ಅವರು
1: ಅರ್ಥ ಮಾಡ್ಕೊಳ್ತಾರೆ.
0: ಒಬ್ರಲ್ಲಿ ಒಬ್ಬರನ್ನ ಅರ್ಥ ಮಾಡ್ಕೊಂಡು ಯಾವಾಗ ಬದುಕಕ್ ಶುರು ಮಾಡ್ತೀವಿ ಅವಾಗ ಸಮತೋಲನ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟು ನೀನ್ ಹೆಣ್ಣಾಗಿ ಇಷ್ಟೇ ಮಾಡ್ಬೇಕು ಇಷ್ಟೇ ಮಾಡ್ಬೇಕು ಅಂತ ಕಟ್ಟುಪಾಡು ಹಾಕಿದ್ರೆ ಅಲ್ಲೂ ಮಾಡಕ್ಕಾಗಲ್ಲ. ಕಾಲೇಜ್ಗಳಲ್ಲೂ ಸಹ ಅಥವಾ ಆಫೀಸ್ಗಳಲ್ಲೂ ಸಹ ನೀವು ಮಾಡಿ, ಮನೆಗೆ ತಗೊಂಡೋಗ್ಬೇಕಾದ್ರೆ ಮಾಡ್ಕೊಂಬನ್ನಿ, ಈ ತರ ಎಲ್ಲ ಬಿಡ್ತಾ ಇದ್ರು. ನಮಗೂ ಸಹ ಮನೆಗೆ ಹೋಗಿ ಮಕ್ಕಳನ್ನ ಓದಿಸ್ಕೊಂತ ಕುತ್ಕೊಂಡು ಉದ್ದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ತರ ಅವರು ಸಹ ಸ್ವಲ್ಪ ಉದಾರತೆ ತೋರಿಸ್ಬೇಕು. ಸೊ ಎರಡು ಕಡೆ ಯಾವಾಗ ಒಂದು ಹೊಂದಾಣಿಕೆ ಬರುತ್ತೆ ಖಂಡಿತ ನಾವು
1: ಸಾಧಿಸಬಹುದಾಗುತ್ತೆ. ಹಾಗೆ ಈಗ ನಿವೃತ್ತಿ ಒಂದು ಸಮಯ ಬರುತ್ತೆ, ನಿವೃತ್ತಿ ನಂತರ ನೀವು ಏನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ತುಂಬಾ ಖುಷಿಯಾಗಿತ್ತು. ಆರಾಮ್ಸೆ ನನ್ ಟಿವಿ ನೋಡ್ತಾ ಪೇಪರ್ ನೋಡ್ತಾ ಟೀ ಕುಟ್ಕೊಂಡು ಕುತ್ಕೋಬಹುದು ಅಂತ. ಇಲ್ಲ, ನಿವೃತ್ತಿ ಜೀವನ ಹೆಣ್ಣಿಗೆ ಬರೋದೇ ಇಲ್ಲ, ಮನೆಯವ್ರಿಗೂ ಬರೋದು, ಗಂಡಸರಿಗೆ ಬರ್ತದ್ರೆ ಹೆಣ್ಮಕ್ಳಿಗೆ ಬರಲ್ಲ. ನಾನು ಹಾಗಿರಕ್ಕೂ ಆಗಲ್ಲ, ಯಾಕಂದ್ರೆ ಸದಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ತಿರುಗಾಡ್ತಾ ಇದ್ದವ್ರಿಗೆ ಸಡನ್ ಆಗಿ ಕೂರಿಸಿದ್ರೆ ಆಗಲ್ಲ. ನಾನು ಮೊದ್ಲು ಮಾಡಿದ್ದೇನಪ್ಪ ಅಂದ್ರೆ ಯೋಗಕ್ಕೆ ಸೇರ್ಕೊಂಡೆ. ಯೋಗ ಕೇಂದ್ರದಲ್ಲಿ ನನಗೆ ಯೋಗ ಅಂದ್ರೆ ಏನು ಆತರ ಎಲ್ಲ ಗೊತ್ತಾಗ ಹೊತ್ತಿಗೆ ಅಲ್ಲೊಂದು ಪಿಜಿ ಡಿಪ್ಲೊಮೋ ಯೋಗ ಅಂತ ಮಾಡಿದ್ರು, ಸ್ನಾತಕೋತ್ತರ ಯೋಗ ಪದವಿ ಅಂತ. ಅಲ್ಲಿಗೆ ಸೇರ್ಕೊಂಡೆ. ಅಲ್ಲಿ ಒಳ್ಳೆ 40 ಜನ ನನ್ನ ಜೊತೆ ಆದ್ರು. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಉಪನ್ಯಾಸಕ ವೃತ್ತಿನೇ ಕೊಟ್ರು ಯೋಗ ಅಂದ್ರೆ ಅಂತ. ಅವಾಗ ನನಗೆ ಹೆಚ್ಚು ಓದ್ಬೇಕಾಯ್ತು. ಉಪನ್ಯಾಸಕ ವೃತ್ತಿ ಅಂದ್ರೆ ಏನಪ್ಪ ಅಂದ್ರೆ ಓದ್ತಾನೇ ಇರ್ಬೇಕು, ವಿದ್ಯಾರ್ಥಿಗಳಿರ್ತಾರೆ, ಅವಾಗ ಮಾತ್ರ ಅವನು ಒಳ್ಳೆ ಉಪನ್ಯಾಸ ಸಾಧ್ಯ. ಅದು ಮಾಡ್ತಾ ಬಂದೆ. ಅವಾಗ ಇದು ಆ ಕೇಂದ್ರದ ಗುರುಗಳ ಒಂದು ಇದರಿಂದ ನನಗೆ ಬರವಣಿಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಪೇಪರ್ ಅಲ್ಲಿ ನೋಡಿದಾಗ ಭಾರಿ ಖುಷಿ ಆಗ್ಬಿಡ್ತು, ನನ್ನ ಬರೆದ ಲೇಖನ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಷ್ಟು ದಿವಸ ನಾನು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ, ಆದ್ರೆ ಸಂಬಳ ಪಡಿತಾ ಇದ್ದೆ ಅವಾಗ, ಅದಕ್ಕೆ ಪ್ರತಿಫಲ ಬರ್ತಾ ಇತ್ತು ನನಗೆ. ಆದ್ರೆ ಇಲ್ಲಿ ಯೋಗಕ್ಕೆ ಸೇರಿದ್ಮೇಲೆ ಭಾರಿ ಖುಷಿಯಾಗಿದ್ದು ಅಂದ್ರೆ, ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಪಾಠ ಮಾಡಿದ್ವಿ, ಒಟ್ಟಾಗಿ ನಿಂತ್ವಿ, ಒಟ್ಟಾಗಿ ಕಲ್ತ್ವಿ, ಅದು ತುಂಬಾ ಖುಷಿ ಕೊಡ್ತು. ಯಾವ ಪ್ರತಿಪಾಪೇಕ್ಷೆ ಇಲ್ಲದೆ ನಾವು ಅಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸ್ತಾ ಹೋದ್ವಿ ನಾವು. ಇದು ಮಾಡ್ತಾ ಹೋದಂಗೆ ನನಗೆ ಓದಿನಲ್ಲಿ ಬರಹ ಇದು ಸಹ ನನ್ನ ಕೈ ಹುಡ್ತಾ ಬಂತು. ಯೋಗದ ಆಸನಗಳು ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ. ಸೊ ಇದ್ರ ಜೊತೆಗೆ ಬರವಣಿಗೆ ಮಾಡ್ತಾ ಮಾಡ್ತಾ ಪುಸ್ತಕ ಯಾಕೆ ಮಾಡಬಾರದು ಅಂತ ಹೇಳಿ ಬಂತು.
1: ಅಂದ್ರೆ ಲೇಖನಗಳನ್ನ ಬರಿತಾ ಇದ್ರಿ ನೀವು
0: ಸ್ಥಳೀಯ ಪತ್ರಿಕೆಗಳಲ್ಲಿ? ಶುರು ಆಯ್ತು. ಒಂದ್ಸರಿ ಶುರು ಆದ ತಕ್ಷಣ ಉಪನ್ಯಾಸಕ ವೃತ್ತಿಯಲ್ಲಿ ಏನೇನ್ ಮಾಡ್ತಿದ್ನ ಎಲ್ಲ ಸೇರಿಸ್ಕೊಂಡು ನನ್ನ ಬದುಕಿನ ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿ ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ತಾಯಿ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ನಾನು ಪಡೆದ ಯಶಸ್ಸು ಆಗಿರ್ಬೋದು, ಎಲ್ಲದನ್ನು ಸೇರಿಸಿ ಸೇರಿಸಿ ಬರಿತಾ ಹೋದೆ. ಓದುಗರು ಪ್ರತಿಕ್ರಿಯೆ ನೀಡ್ತಾ ಇದ್ರು, ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ವಿ, ಇದನ್ನ ಓದಿದ್ವಿ, ಅದು ಓದಿದ್ವಿ, ನಮಗೆ ಕಣ್ಣಲ್ಲಿ ನೀರು ಬಂತು ಓದಿ, ಹೀಗೆಲ್ಲ. ಅದನ್ನೆಲ್ಲ ತಗೊಂಡು ಇನ್ನೂ ಬರಿತಾ ಹೋದೆ, ಪುಸ್ತಕ ಮಾಡ್ತಾ ಹೋದೆ. ಮೊದಲು ಮಾಡಿದ್ದು ಸರ್ವಜ್ಞ ಬೆಳಗಿತ ಜ್ಞಾನದೀಪ. ಆಮೇಲೆ ಜ್ಯೋತಿರ್ಲಿಂಗಗಳ ಬಗ್ಗೆ ಬರೀಬೇಕು, ಕೈಲಾಸ ಮಾನಸರೋವರದ ಬಗ್ಗೆ ಬರೀಬೇಕು, ಅದನ್ನೆಲ್ಲ ಒಟ್ಟು ಮಾಡ್ತಾ ಹೋದೆ.
1: ಅಂದ್ರೆ ಪ್ರವಾಸದಲ್ಲೂ ನಿಮ್ಗೆ ಹೆಚ್ಚಿನ ಆಸಕ್ತಿ ಅಂತ?
0: ಮೊದಲಿಂದನೂ ಆಸಕ್ತಿ. ನಾನು ಚಿತ್ರದುರ್ಗದವಳು, ಅಲ್ಲಿ ಬೆಟ್ಟ ಕೋಟೆ ಕೊತ್ತಲೆ ಎಲ್ಲ ಇದೆ. ಚಿಕ್ಕನಿಂದ ಬೆಟ್ಟ ಹತ್ತಿ ಇಳಿದವಳು ನಾನು. ಅಲ್ಲಿ ನಮ್ಗೆ ಒಂದು ಸಣ್ಣದ ಹೊಂಡ ಇದ್ರೆ ಅಷ್ಟು ಖುಷಿ, ಒಂದು ಮರ ಇದ್ರೆ ಅದೇ ನಮಗೆ ಕಾಡಿದಂಗೆ. ಅಲ್ಲೇ ಪಿಕ್ನಿಕ್ ಮಾಡ್ತಿದ್ವಿ. ಶಿವಮೊಗ್ಗಕ್ಕೆ ಬಂದ್ಮೇಲೆ ಇಷ್ಟೊಂದು ಕಾಡು, ಅಲ್ಲಿ ಬೆಟ್ಟಗಳ ಮೇಲೆ ಬರೀ ಬಂಡೆಗಳು, ಇಲ್ಲಿ ಮರಗಿಡಗಳು. ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವಿ ನಾವು. ಇಷ್ಟೊಂದು ತುಂಗಾ ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಇದೆ, ಆ ನೀರು ನೋಡಿದ್ರೆ ಅಷ್ಟು ಖುಷಿ ನಮ್ಗೆ. ಅದರಿಂದ ಈ ನಿಸರ್ಗ ಬಹುಶಃ ಬದುಕಿನಲ್ಲಿ ಹೆಚ್ಚು ಚೈತನ್ಯವನ್ನು ಕೊಡ್ತು ಅಂತ ಅನ್ಕೊಳ್ತೀನಿ.
1: ಹೌದು ಹೌದು ಹೌದು. ಅಂದ್ರೆ ನೀವು ಏನ್ ಪ್ರವಾಸಗಳನ್ನ ಮಾಡ್ತಾ ಇದ್ರು, ಆ ಒಂದು ಅನುಭವವನ್ನು ಕೂಡ ನಿಮ್ಮ

0: ಒಂದು ಲೇಖನದಲ್ಲಿ ಪುಸ್ತಕಗಳನ್ನು ಹೊರತಂದ್ರಿ ಅಲ್ವಾ, ಹಾಗೆ ಈಗ ವಚನಗಳ ಬಗ್ಗೆನೂ ನೀವು ಬರಿತಾ ಇದ್ದೀನಿ ಅಂತ ಹೇಳಿದ್ರಿ.
1: ಹೌದು, ಅದಕ್ಕೆ ನನಗೆ ಅಲ್ಲಮ್ಮರ ಬಗ್ಗೆ ಬರೆಯಕ್ಕೆ ತುಂಬಾ ಭಯ ಇತ್ತು, ಗಾಬರಿ ಇತ್ತು. 2 ವರ್ಷ ತಗೊಂಡೆ. ಅವ್ರು ಹೇಳಿದ್ರು ನನಗೆ, ಪತ್ರಿಕಾ ಸಂಪಾದಕರು ಹೇಳಿದ್ರು, ಸ್ಥಳೀಯ ಪತ್ರಿಕೆ ಸಂಪಾದಕ, ಅಲ್ಲಮ್ಮರ ಬಗ್ಗೆ ನೀವು ಬರೀತೀರಾ, ಬರೀರಿ ಬರೀರಿ ಅಂತ. ನಂಗೆ ಧೈರ್ಯ ಬರಲಿಲ್ಲ, ಎಲ್ಲ ಓದ್ದೆ ಓದ್ದೆ ಓದ್ದೆ, ಇಲ್ಲ ನಂಗಾಗಲ್ಲ ನಂಗಾಗಲ್ಲ, ಇಲ್ಲ ಬರೀರಿ ನಿಮ್ಗಾಗತ್ತೆ ಅಂದಾಗ ಒಂದು ಎರಡು ಬರೆಯಕ್ಕೆ ಶುರು ಮಾಡಿದೆ. ಆಗ ಅವರು ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ರತೀಕೆ, ನೀವು ಬರೀರಿ ಮೇಡಮ್ ಅಂತಂದ್ರು. ಈಗ ನಾನು 69ನೇ ವಚನವನ್ನ ಬರೆದಿದ್ದೀನಿ. ಆದ್ರೆ ಎಷ್ಟು ಬರೆದ್ರು ಅಲ್ಲ ಮುಂದೆ ಹೇಗೆ ಅಂದ್ರೆ, ಸಮುದ್ರದ ಮುಂದೆ ನಿಂತು ಒಂದು ಬೊಕ್ಸೆ ನೀರಿಟ್ಕೊಂಡ್ಬಿಟ್ಟು ಇದೇ ಸಾಗರ ಅಂದಂಗೆ ಆಗುತ್ತಷ್ಟೇ. ಆದ್ರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ಬರಿಬೇಕಾದ್ರೆ ಏನು ಯೋಚನೆ ಇಟ್ಕೊಳ್ತೀನಿ ಅಂದ್ರೆ, ಪತ್ರಿಕೆ ಓದುವ ಸಾಮಾನ್ಯ ಜನರಿಗೂ ಇದು ತಲುಪಬೇಕು,
0: ಅರ್ಥ ಆಗಬೇಕು.
1: ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನ ನಾನು ಬರಿತಾ ಇದ್ದೇನೆ.
0: ವಚನಕಾರರು ಕೂಡ ಅದೇ ಪ್ರಯತ್ನವನ್ನೇ ಮಾಡಿದ್ರು ಅಂದು ಅಲ್ವಾ,
1: ಅಲ್ಲಮ್ಮರದು ಬೆಡಗಿನ ವಚನಗಳು.
0: ಹೌದು,
1: ಅದಕ್ಕೆ ಅರ್ಥ ಆದ್ರೂ ಒಂದು ಮೇಲ್ ಕೂಡ ಅರ್ಥ, ಒಂದು
0: ಒಳ ಅರ್ಥ
1: ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಲೇಯರ್ಸ್ ಅದು.
0: ಹೌದು ಹೌದು. ಕೊನೆಯದಾಗಿ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನವರೇ, ಯಾವ ರೀತಿಯ ವಿದ್ಯೆ ಒಂದು ಜೀವನದ ಸವಾಲುಗಳನ್ನ ಎದುರಿಸುವ ನಿಟ್ಟಲ್ಲಿ ಇರಬೇಕು ಅಂತ ಹೇಳ್ತೀರಾ, ನಿಮ್ ಸಲಹೆ ಏನು ಈ ಕುರಿತಂತೆ?
1: ನಾನು ಇತ್ತೀಚೆಗೆ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಂಗೆ, ಎಂತೆಂತ ವೈದ್ಯರಾದವರು ಇಂಜಿನಿಯರ್ ಆದವರು ದೊಡ್ಡ ದೊಡ್ಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಸುದ್ದಿ ಬರುತ್ತೆ. ಅವಾಗ ನಮ್ ಮೊದಲು ಮೂಡೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವರು ವಿದ್ಯಾವಂತರ, ವಿದ್ಯೆಯಿಂದ ಏನ್ ಸಿಕ್ತಿವ್ರಿ ಅಂತ. ಗಾಂಧೀಜಿಯವ್ರು ಹೇಳ್ತಾರೆ, ವಿದ್ಯೆ ಅಂದ್ರೆ ಅವನನ್ನ ಕೋಟೆಯಷ್ಟು ಗಟ್ಟಿ ಮಾಡ್ಬೇಕು ಅಂತ ಹೇಳಿ. ಅವ್ನ್ ಗಟ್ಟಿಯಾಗಿ ನಿಲ್ಬೇಕು, ಇಲ್ದ್ರೆ ಬರೀ ಅವನು ಲಿಟ್ರೇಟ್ ಅಥವಾ ಅಕ್ಷರಸ್ಥ ಆಗ್ತಾನಷ್ಟೇ, ಅವನು ವಿದ್ಯಾವಂತ ಆಗಲ್ಲ. ವಿದ್ಯಾವಂತ ಆಗ್ಬೇಕಾದ್ರೆ ಅವನು ಬಲಿಷ್ಠ ಮನಸ್ಸು ಗಟ್ಟಿಯಾಗಬೇಕು, ದೇಹನೂ ದೃಢ ಆಗ್ಬೇಕು, ಹಾಗಿರ್ಬೇಕು ಅವನು. ಇದು ಒಂದು. ಶಿಕ್ಷಕರಾದವ್ರು ಹೇಗಿರ್ಬೇಕು ಅಂದ್ರೆ, ವಿದ್ಯಾರ್ಥಿಗಳಿಗೆ ಎಳೆ ವಯಸ್ಸಿಂದನೇ ಮೌಲ್ಯಗಳನ್ನ ಕಲಿಸ್ತಾ ಬರಬೇಕು, ಬದುಕಿನ ಮೌಲ್ಯಗಳನ್ನ. ಯಾವ ರೀತಿ ಆದರೂ ಆಗಲಿ ಅವನಿಗೆ ಬರೀ ಪಾಠ ಹೇಳ್ಕೊಡೋದಲ್ಲ, ಮಾರ್ಕ್ಸ್ ತೆಗಿಯೋದು ಮುಖ್ಯ ಆಗಲ್ಲ. ಅವನಿಗೆ ಮೊದಲು ನಾವು ಕಲಿಸಬೇಕಾಗಿರೋದು ಮಾನವೀಯ ಮೌಲ್ಯಗಳು, ಅವನು ಉತ್ತಮ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ಹೇಳಿ. ಆಮೇಲೆ ನನಗನ್ಸದೇನಪ್ಪಾ ಅಂದ್ರೆ, ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿರಲಿ, ಅವನು ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿದ್ರೆ ಒಂದಲ್ಲ ಒಂದ್ ದಿವಸ ಯಶಸ್ಸು ಅವನಿಗೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಾವು ಅಕ್ಕಪಕ್ಕದಲ್ಲಿರೋರು ಕಷ್ಟದಲ್ಲಿದ್ರೆ ನಮ್ ಕೈಲಾದ ರೀತಿಯ ಸಹಾಯವನ್ನು, ಹಣ ಬರೀ ಹಣದ ಸಹಾಯವಲ್ಲ, ಅವ್ರ ಕಣ್ಣೀರ್ ಒರೆಸೋದು ಒಂದ್ ಸಹಾಯನೇ. ಹೀಗ್ ಮಾಡ್ತಾ ಹೋದ್ರೆ ಖಂಡಿತ ನಾವು ಸಮಾಜ ನಮ್ಗೆ ಏನ್ ನೀಡಿದೆ ಅದರ ಋಣ ನಾವು ಒಂದು ಕಿಂಚಿತ್ತಾದ್ರೂ ನಾವು ತಲುಪಿಸಬಹುದು. ಇದು ನಾನು ಬದುಕಿನಲ್ಲಿ ಕಂಡುಕೊಂಡಂತ ಒಂದು ಸತ್ಯ.
0: ಖಂಡಿತ ಖಂಡಿತ, ನಂದೊಂದೇ ಕಷ್ಟ ಅಲ್ಲ, ನಾನು ಸಮಾಜದ ಜೊತೆ ಸ್ಪಂದನೆ ಮಾಡಬೇಕು, ನಾನು ಅವ್ರಿಗೂ ಕೂಡ ಕಣ್ಣೊರೆಸುವಂತಹ ಕೆಲಸ ಮಾಡಬೇಕು, ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣ ಈಗ ಬೇಕು ಅಂತ ಹೇಳ್ತಾ ಇದ್ದಾರೆ.
1: ಖಂಡಿತ
0: ಒಳ್ಳೇದು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನವರೇ, ತಾವು ಇದುವರೆಗೂ ತಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿದಂತಹ ಸವಾಲುಗಳು ಯಶಸ್ಸುಗಳು, ಹಾಗೇನೆ ಕುಟುಂಬದ ನಿರ್ವಹಣೆ ಮತ್ತು ವೃತ್ತಿ ಜೀವನವನ ನಿರ್ವಹಣೆ ಸಮತೋಲನ ಹೇಗೆ ಮಾಡಿಕೊಂಡ್ರಿ, ಹಾಗೆ ನಿವೃತ್ತಿಯ ನಂತರ ನಿಮ್ಮ ಆಸಕ್ತಿಗಳಿಗೆ ಸಮಯ ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಯೋಗವನ್ನ ಕಲಿತು ಯೋಗ ಉಪನ್ಯಾಸಕಿಯಾಗಿ ಕೂಡ ಅಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಾ ಸಮಾಜಮುಖಿಯಾಗಿ, ಹಾಗೆ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಲ್ಲೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಪಯಣ ಹೀಗೆ ಸಾಗಲಿ, ಅನೇಕರಿಗೆ ಉತ್ಸಾಹ ಮತ್ತೆ ಸ್ಫೂರ್ತಿಯನ್ನ ನೀಡ್ತಾ ಇರಲಿ ಅಂತ ಆಶಿಸ್ತಾ, ಈ ಕುರಿತಂತೆ ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು, ನಮಸ್ಕಾರ.
1: ವಂದನೆಗಳು, ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.
2: ಇದುವರೆಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡಿದವರು ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30. ನಿಲಯದಿಂದ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದ ಒತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ, ಎಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ, ಮಾರ್ಕಂಡೆ ಅವಧಾನಿ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:30 ಪ್ರದೇಶ ಸಮಾಚಾರ. ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ವೈವಿಧ್ಯ ಮಾಹಿತಿ ಮನೋರಂಜನೆ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ವಚನ ಗಾಯನ, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ, ಜೇನು ಕೃಷಿಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಕೀಟತಜ್ಞರಾದ ಡಾಕ್ಟರ್ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಅಂತಿ ಪದಗಳು. 7:35 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ಮಾನ್ವಿ ತಾಲೂಕಿನ ಅರೋಲೆ ಗ್ರಾಮದ ರಾಘವಯ್ಯ ದಾಸರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು.

8 ಗಂಟೆ 45 ನಿಮಿಷಕ್ಕೆ ಸಮಾಚಾರ ಸಂಧ್ಯೆ, 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ, 9 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 9 ಗಂಟೆ 30 ನಿಮಿಷಕ್ಕೆ ಕನ್ನಡ ಭಾರತಿ, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು.

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿ ಪಿ ಅಥವಾ ರಕ್ತದೊತ್ತಡ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಿಮ್ಮೆಲ್ಲರ ಒಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ ಗೌಡ ಬಿ ಹೊಸಗೌಡರ್ ಅವರಿದ್ದಾರೆ. ಡಾಕ್ಟರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಇತ್ತೀಚೆಗಷ್ಟೇ ನಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಣೆ ಮಾಡಿದ್ವಿ, May 17. ಈ ಸಂದರ್ಭದಲ್ಲಿ ಈ ಹೈಪರ್ ಟೆನ್ಷನ್ ಅಂದ್ರೆ ಏನು ಸರ್, ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತ ಹೇಳ್ತೀರಾ?
2: ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತದೊತ್ತಡ ಅಂದ್ರೆ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ಬ್ಲಡ್ ಪ್ರೆಷರ್ ಅಂತೇಳಿ ಚೆಕ್ ಮಾಡ್ತೀವಿ. ಈ ಬ್ಲಡ್ ಪ್ರೆಷರ್ 140-90 ಮೇಲಿದ್ರೆ ಅವರಿಗೆ ಅತಿ ರಕ್ತದೊತ್ತಡ ಕಾಯಿಲೆ ಇದೆ ಅಂತೇಳಿ ಲೇಬಲ್ ಮಾಡ್ತೀವಿ. 120-80 ಕೆಳಗಿದ್ರೆ ಅದನ್ನ ಅವರು ನಾರ್ಮಲ್ ಪೇಷಂಟ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇರೋರಿಗೆ ಹೈ ನಾರ್ಮಲ್ ಬಿ ಪಿ ಅಥವಾ ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಪ್ರತಿ ವರ್ಷ May 17 ವಿಶ್ವ ಅತಿ ರಕ್ತದೊತ್ತಡ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ May 17 ಆಚರಿಸಲಾಯ್ತು. ಈ ವರ್ಷದ ಥೀಮ್ ಏನಿತ್ತಂದ್ರೆ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತೇಳಿ. ಈ ಕಾಯಿಲೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ಲ, ಕೇವಲ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲ, ಲೋ ಅಂಡ್ ಮಿಡ್ಲ್ ಇನ್ಕಮ್ ಆ ಕಂಟ್ರೀಸ್ ಒಳಗೂ ಬಿ ಪಿ ಕಂಟ್ರೋಲ್ ಆಗಬೇಕು ಅಂತೇಳಿ ಇದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಒಂದು ಪ್ರತಿ ವರ್ಷ ಅವರೊಂದು ಧ್ಯೇಯ ಮಾಡ್ತಾರ. ಅದೇ ತರ ಈ ವರ್ಷದ ಥೀಮ್ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತ.
1: ಸರ್, ಈಗ ನಾವು ಈ ಹೈಪರ್ ಟೆನ್ಷನ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾವ ಕಾರಣಕ್ಕೆ ಕರೀತಾರೆ ಸರ್?
2: ಏನಕ್ಕಂದ್ರ ಈಗ ಯಾವುದೇ ಒಂದು ಕಾಯಿಲೆ, ಈಗ ಮಲೇರಿಯಾ ಅಥವಾ ಡೆಂಗು ಅಂದ್ರೆ ಅದಕ್ಕೊಂದು ಗುಣಲಕ್ಷಣ ಇರ್ತದೆ. ಮಲೇರಿಯಾ ಬಂತ ಜ್ವರ ಬರ್ತದ, ಡೆಂಗು ಅಲ್ಲಿ ಜ್ವರ ತಲೆನೋವೆಲ್ಲ ಇರುತ್ತ. ಆದ್ರೆ ಬಿ ಪಿಗೆ ಏನಂದ್ರೆ ಯಾವುದು ಗುಣಲಕ್ಷಣ ಇರಲ್ಲ ಪ್ರಥಮ ಇದರಲ್ಲಿ. ಈಗ ಬಿ ಪಿ 160-180 ಇದ್ದಾಗ ಅವರಿಗೆ ಯಾವುದು ಗುಣಲಕ್ಷಣ ಇರಲ್ಲ. ಸೊ ಸಡನ್ ಆಗಿ ಅವ್ರ ಪ್ರೆಸೆಂಟೇಷನ್ ಹೆಂಗ ಇರುತ್ತ ಅಂದ್ರೆ ಐದರ್ ಸ್ಟ್ರೋಕ್ ಆಗುತ್ತ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತ. ಅಂದ್ರೆ ಅತಿ ರಕ್ತದೊತ್ತಡದ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದು ರೋಗನೇ ಇರ್ಬೋದು ಅಥವಾ ಒಳಗಡೆ ಇರೋ ದೊಡ್ಡ ರೋಗದ ಒಂದು ಗುಣಲಕ್ಷಣ ಇರ್ಬೋದು. ಈಗ ನಿಮಗೆ ಉತ್ತಮ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವತ್ತೇ ಒಂದು ಪೇಷಂಟ್ ಒಂದು ಆಂಜಿಯೋಗ್ರಾಮ್ ಮಾಡಿದೆ ನಾನು. ಅವ್ರದ್ದು ನನ್ನ ಹತ್ರ ಬಂದಿದ್ದೆ ಅದಕ್ಕಂದ್ರೆ ಬಿ ಪಿ ಜಾಸ್ತಿ ಆಗ್ಯದ ಅಂತೇಳಿ. ಬಿ ಪಿ ಗೋಲಿ ಕೊಟ್ಟೆ, ಬಿ ಪಿ ಕಂಟ್ರೋಲ್ ಆಯ್ತು, ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಕಡಿಮೆನೇ ಆಗ್ಲಿಲ್ಲ. ನಾನೇ ಇದು ಹಾರ್ಟಿಂದ ಕಾಯಿಲೆ ಅದರಿ, ಆಂಜಿಯೋಗ್ರಾಮ್ ಮಾಡಿದೆ, ಆಂಜಿಯೋಗ್ರಾಮ್ ಮಾಡಿದ್ರೆ 2 ಬ್ಲಾಕ್ ಬಂತು, 95% ಸ್ಟಿನೋಸಿಸ್. ಸೊ ಇಲ್ಲಿ ಜನಗಳು ತಿಳ್ಕೊಬೇಕಿರೋದೇನಂದ್ರೆ ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ, ಬಿ ಪಿ ಜಾಸ್ತಿ ಇದೆ, ಬಿ ಪಿ ಜಾಸ್ತಿ ತಿರುಗಾಡ್ತಿರ್ತಾರೆ. ನಾವು ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗೆ ಗೊತ್ತಾಗುತ್ತಾ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ ಬಿ ಪಿ ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವು ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ.
1: ಈಗ ಸಾಮಾನ್ಯ ರಕ್ತದೊತ್ತಡ ನೀವಾಗ್ಲೇ ಹೇಳಿದಾಗೆ 120-80 ಅಂತ ಹೇಳ್ತೀರಾ ಸರ್?
2: ಹೌದು.
1: ಇದು ಏನು ಸರ್, 120 ಅನ್ನೋದೇನು, 80 ಅನ್ನೋದೇನು, ಇದನ್ ಸ್ವಲ್ಪ ವಿವರಣೆ ಕೊಡಿ ಸರ್.
2: ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರೆ ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ, ಅದರಲ್ಲಿರೋ ಮ್ಯಾಕ್ಸಿಮಮ್ ಪ್ರೆಷರ್ ಸಿಸ್ಟೋಲಲ್ಲಿ ಇರೋಂತ ಪ್ರೆಷರ್ ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ಅದು ನಾರ್ಮಲ್ ಆಗಿ 120 ಇರುತ್ತೆ, 120 ಅದು ಕೆಳಗಿರ್ತದೆ. 90 ಕೆಳಗ್ ಹೋಯ್ತು ಅಂದ್ರೆ ನಾವು ಲೋ ಬಿ ಪಿ ಅಂತೀವಿ. ಸೊ 90-120 ಏನಿರುದಲ್ಲ ಅದು ನಾರ್ಮಲ್ ಬಿ ಪಿ, 120 ಮೇಲೆ ಹೋದ್ರೆ ಹೈ ಬಿ ಪಿ, 80 ಕೆಳಗ್ ಹೋದ್ರೆ ಲೋ ಬಿ ಪಿ. ಸೊ ಡಯಾಸ್ಟೋಲಿಕ್ ಬಿ ಪಿ ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆದಾಗೂ ಸ್ವಲ್ಪ ಪ್ರೆಷರ್ ಇರ್ತದೆ, ಆ ಪ್ರೆಷರ್ ಡಯಾಸ್ಟೋಲಿಕ್ ಪ್ರೆಷರ್, ಅದು 80 ಇರ್ತದೆ, 80 ಕೆಳಗಿರುತ್ತೆ. 80 ಮೇಲೆ ಹೋಯ್ತು ಅಂದ್ರೆ ಡಯಾಸ್ಟೋಲಿಕ್ ಹೈ ಬಿ ಪಿ ಅಂತ. ಆಮೇಲೆ ನಮ್ಮಲ್ಲಿ 2 ವೆರೈಟಿ ಬರ್ತವೆ, ಐಸೋಲೇಟೆಡ್ ಸಿಸ್ಟೋಲಿಕ್ ಹೈಪರ್ ಟೆನ್ಷನ್ ಬೇರೆ, ಐಸೋಲೇಟೆಡ್ ಡಯಾಸ್ಟೋಲಿಕ್ ಹೈಪರ್ ಟೆನ್ಷನ್ ಬೇರೆ. ಹೈಪರ್ ಟೆನ್ಷನ್ 2 ಹೆಚ್ಚಾಗಿರುತ್ತ, ಕೆಲವೊಂದ್ರೊಳಗೆ 2 ಹೆಚ್ಚಾಗಿರುತ್ತೆ, ಇನ್ ಕೆಲವೊಂದ್ರೊಳಗೆ ಬರೀ ಸಿಸ್ಟೋಲಿಕ್ ಬಿ ಪಿ ಜಾಸ್ತಿ ಆಗಿರುತ್ತೆ, ಡಯಾಸ್ಟೋಲಿಕ್ ನಾರ್ಮಲ್
1: ಇರುತ್ತೆ,
2: ಇನ್ ಕೆಲವೊಂದ್ರೊಳಗೆ ಡಯಾಸ್ಟೋಲಿಕ್ ಜಾಸ್ತಿ ಇರುತ್ತೆ, ಸಿಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಸೊ ನಾವು 3 ತರ ಪೇಷಂಟ್ ಗಳು ನೋಡ್ತೀವಿ
1: ಸರ್. ಆಗ್ಲೇ ನೀವು ಹೇಳಿದ್ರಿ ಯಾವುದೇ ರೀತಿಯ ಲಕ್ಷಣಗಳನ್ನ ಇದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾವ ರೀತಿ ಸರ್ ಇದನ್ನ ಐಡೆಂಟಿಫೈ ಮಾಡೋದು, ಪಿ ಚೆಕಪ್ ಯಾವಾಗ ಮಾಡಿಸ್ಕೋಬೇಕು?
2: ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಈ ಹೆಲ್ತ್ ಕ್ಯಾಂಪ್ ಇರೋದು ರೋಗಿಗಳಿಗಲ್ಲ, ಈ ಹೆಲ್ತ್ ಕ್ಯಾಂಪ್ ಇರೋದೇ ನನಗೆ ಯಾವುದು ಕಾಯಿಲೆ ಇಲ್ಲ, ನಾನು ಆರಾಮ ಇದ್ದೀನಿ ಅನ್ನೋರಿಗೆ ಹೆಲ್ತ್ ಕ್ಯಾಂಪ್. ಇದು ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಎಲ್ಲಾ ಪೇಷಂಟ್ ಬಿ ಪಿ ಚೆಕ್ ಮಾಡಕ್ ಎಷ್ಟು ಇರೋದು, ಒಂದು 10-20 ಸೆಕೆಂಡ್ ಸಿಗುತ್ತೆ ನಮಗ್. ಸೊ ಹೆಲ್ತ್ ಕ್ಯಾಂಪ್ ಅಲ್ಲಿ ಹೋಗ್ಬೇಕಾಗಿರೋದು ನಾರ್ಮಲ್ ವ್ಯಕ್ತಿಗಳು, ರೋಗಿಗಳು ಹೋಗ್ಬಾರ್ದು. ರೋಗಿಗಳಿಗೆ ಡಾಕ್ಟರ್ ಇದ್ದೇ ಇದಾರೆ, ನನಗೆ ಯಾವ್ದು ಕಾಯಿಲೆ ಇಲ್ಲ ಅಂತ ಇರ್ತಾರಲ್ರಿ, ಅವ್ರು ಹೋಗ್ಬೇಕು. ಅಥವಾ ಹೆಲ್ತ್ ಕ್ಯಾಂಪ್ ಹೋಗಕ್ ಆಗ್ಲಾರ್ದವ್ರು ವರ್ಷಕ್ಕೊಂದ್ಸರ ಡಾಕ್ಟರ್ ಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸುಮ್ಮನೆ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬೇಕು, ಪ್ರತಿ ವರ್ಷ ಮಾಡ್ಕೊಲೇಬೇಕು. ಅಂದ್ರೆ ಯಾರು ಮಾಡ್ಕೋಬೇಕು, 30 ವರ್ಷ ಮ್ಯಾಲ ಇದ್ದಾರು, ತೂಕ ಜಾಸ್ತಿ ಇದ್ದಾರು, ಇದು ಯಾರು ಶುಗರ್ ಇದ್ದಾರು, ಮನೆಯಲ್ಲಿ ಯಾರಿಗಾದ್ರೂ ಬಿ ಪಿ ಇತ್ತಪ್ಪ ಅವರು, ಅಂದ್ರೆ ಇದು ಜಾಗರೂಕತೆ ಆಗತ್ತೆ ನಮಗೆ, ಅಂತಾರು ಬಿ ಪಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ.
1: ಈಗ ಹಾಗಾದ್ರೆ ಬಿ ಪಿ ಅನ್ನೋದು ಅಧಿಕ ರಕ್ತದ ಒತ್ತಡ ಅನ್ನೋದು ಜೆನೆಟಿಕ್ಸ್ ಮುಖಾಂತರ ಬರುತ್ತೆ?
2: ಸರ್ತೀವಿ, ನಂದೊಂದು ಫ್ಯಾಮಿಲಿ ಇದೆ, 5 ಜನ ಬಿ ಪಿ ಇದಾರ ಅವರಲ್ಲಿ, ಅದರಲ್ಲಿ 3 ಜನಕ್ಕೆ ಬಿ ಪಿ ಗೋಲಿ ಬಂದ್ ಮಾಡಿಸ್ತೀನಿ ನಾನು.
1: ಸರ್, ಈಗ ಹೇಳಿದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ ಅಂತ, ಕೆಲವೊಂದ್ ಸರ್ತಿ ಏನಾಗುತ್ತೆ ನಾವು ಹೆಲ್ತ್ ಕ್ಯಾಂಪ್ ಅಟೆಂಡ್ ಆಗ್ಬೇಕಂತ ಹೇಳ್ತೀರಿ, ಕೆಲವರಿಗೆ ಡಾಕ್ಟರ್ ಕಂಡ್ರೆ ಇದೆ ಡೌಡವನತ್ತೆ. ಆ ಚೆಕಪ್ ಹೋದಾಗ ಭಯದಿಂದನೇ ಜಾಸ್ತಿ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ.
2: ಅವ್ರ
1: ಏನ್ ಮಾಡ್ಬೇಕು ಸರ್?
2: ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಅವರಿಗೆ ಆಸ್ಪತ್ರೆ ಬಂದ ಕೂಡಲೇನೆ ಆಸ್ಪತ್ರೆ ವಾತಾವರಣ ಅಥವಾ ಡಾಕ್ಟರ್ ಮುಖ ಅಥವಾ ನರ್ಸ್ ಮುಖ ನೋಡಿದ ಕೂಡಲೇನೆ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ, ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ.
1: ಅದಕ್ಕೆ ಡಿಫ್ರೆನ್ಸಿಯೇಟ್ ಮಾಡ್ತೀವಿ,
2: ಇದನ್ನ ಹೇಗ್ ಮಾಡ್ಬೇಕಂದ್ರ ನಾವು ಇಂತ ಈ ತರ ಡಿಟೆಕ್ಟ್ ಮಾಡ್ತೀವಲ್ವ, ಅವ್ರನ್ನ ಮನೆಯಲ್ಲಿ ಬಿ ಪಿ ಚೆಕ್ ಮಾಡ್ಕೋ ಅಂತ ಹೇಳ್ತೀವಿ. 500 ರೂಪಾಯಿ 1,000 ರೂಪಾಯಿ ಕೊಟ್ರ ಆಟೋಮೆಟಿಕ್ ಬಿ ಪಿ ಮಷಿನ್ಸ್ ಬಂದಿದೆ, ಆ ಮಷಿನ್ ಮನೇಲಿ ಇಟ್ಕೊಂಡು ಬಿ ಪಿ ಚೆಕ್ ಮಾಡ್ಕೊಂಡ್ಬಿಟ್ರ ಗೊತ್ತಾಗ್ಬಿಡ್ದ, ಮನೇಲಿ ನಾರ್ಮಲ್ ಇರ್ತದ, ಹಾಸ್ಪಿಟಲ್ ಜಾಸ್ತಿ ಇರ್ತದ, ಅದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ. ಬಟ್ ಇನ್ನೊಂದು ವೇರಿಯಂಟ್ ಬರ್ತದ, ಹಾಸ್ಪಿಟಲ್ ನಾರ್ಮಲ್ ಇರ್ತದ, ಮನೆಗ್ ಜಾಸ್ತಿ ಇರ್ತದ, ಅದನ್ನ ನಾವು ಮಾಸ್ಟ್ ಹೈಪರ್ ಟೆನ್ಷನ್ ಅಂತೀವಿ. ಸೊ ಈ ರೀತಿನ ಕೇಸ್ ಇರ್ತಾವ.
1: ಎರಡಕ್ಕೂ ಟ್ರೀಟ್ಮೆಂಟ್ ಬೇಕಾ ಸರ್?
2: ಎರಡು ಇಲ್ಲ, ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಲ್ಲಿ ನಾವು ರಿಅಶ್ಯೂರೆನ್ಸ್ ಮಾಡ್ತೀವಿ, ಬಟ್ ಮಾಸ್ಟ್ ಹೈಪರ್ ಟೆನ್ಷನ್ ಅಲ್ಲಿ ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಡೇಂಜರಸ್ ಅಂದ್ರೆ ಮಾಸ್ಟ್ ಹೈಪರ್ ಟೆನ್ಷನ್.
1: ಹಾಸ್ಪಿಟಲ್ ನಾರ್ಮಲ್ ಇರುತ್ತೆ,
2: ನಾರ್ಮಲ್ ಇರುತ್ತೆ, ಬಟ್ ಮನೆಗೆ ಹೋದಾಗ ಜಾಸ್ತಿ ಇರ್ತದೆ.
1: ಈಗ ಸರ್, ಸಾಮಾನ್ಯವಾಗಿ ಎಲ್ಲ ವ್ಯಕ್ತರ ನಾಗರಿಕರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇದೆ ಅಂದ್ರೆ ನಾನು ನಾರ್ಮಲ್ ಇದೀನಪ್ಪ ಅಂದ್ಕೊಂಡಿರ್ತಾರೆ.
2: ಹೌದ್ರಿ,
1: ಹಾಗಾದ್ರೆ ಮನೆಗೆ ಹೋಗಿ ಇನ್ನೊಂದ್ಸರ್ತಿ ಚೆಕ್ ಮಾಡ್ಬೇಕಾ?
2: ಇಲ್ಲ, ಈಗ ಮನೆಗೆ ಹೋಗಿ ಯಾರು ಚೆಕ್ ಮಾಡ್ಬೇಕಂದ್ರ ಕೆಲವೊಬ್ರಿಗೆ ತಲೆನೋವಾಗತ್ತ, ಇಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಚಕ್ರ ಆಗತ್ತ, ಇಲ್ಲ ಸುಸ್ತ್ ಅನಿಸ್ತದ, ಅಂತಾರ ನಮ್ಮ ಹತ್ರ ಬಂದಿರ್ತಾರ, ನಾವು ಬಿ ಪಿ ಚೆಕ್ ಮಾಡ್ತೀವಿ ನಾರ್ಮಲ್ ಇರುತ್ತೆ. ಕೆಲವೊಂದು ಪೇಷಂಟ್ ಗಳಿಗೆ ಹೈ ಬಿ ಪಿ ಇದ್ದವ್ರಿಗೆ ಕೆಲವೊಂದು ಗುಣಲಕ್ಷಣ ಇರ್ತಾವ, ಎಲ್ಲರಿಗೂ ಗುಣಲಕ್ಷಣ ಇರಲ್ಲಂತೆ ಅನ್ನಲ್ಲ. ಬಿ ಪಿ ದ ಗುಣಲಕ್ಷಣ ಏನಂದ್ರೆ ತಲೆನೋವಾಗೋದು, ಬೆಳಗ್ಗೆ ಮುಂಜಾನೆ ಎದ್ದು ಕೂಡ್ಲೇನೆ ತಲೆ ಚಕ್ರ ಬರೋದು, ಅಥವಾ ಕೆಲಸ ಮಾಡ್ಬೇಕಾದ್ರೂ ಒಂದು ಮನಸ್ಸಿರೋದಿಲ್ಲ, ಸುಸ್ತ್ ಅನಿಸ್ತದ, ಇವೆಲ್ಲ ಹೈ ಬಿ ಪಿ ಲಕ್ಷಣಗಳು. ಸೊ ಇವ್ರಿಗೆ ಮನೆಗಿದ್ದಾಗ ಆಗುತ್ತೆ, ಹಾಸ್ಪಿಟಲ್ ಬಂದಾಗ ಇರಲ್ಲ. ಸೊ ಇಂಥವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಒಂದ್ಸರಿ ಮನೇಲಿ ಬಿ ಪಿ ಚೆಕ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ 24 ಅವರ್ ಬಿ ಪಿ ಮಾನಿಟರಿಂಗ್ ಅಂತ ಒಂದು ಟೆಸ್ಟ್ ಬರ್ತದೆ, ಅದು ಮಷಿನ್ ಹಾಕಿ ಮನೆ ಕಳಿಸ್ಬಿಡ್ತೀವಿ.
1: ಲಾಂಗ್ ಟರ್ಮ್ ರಿಸಲ್ಟ್ಸ್
2: 24 ಅವರ್ ಒಂದ್ ಮಷಿನ್ ಹಾಕಿ ಕಳಿಸ್ಬಿಡ್ತೀವ್ರಿ, ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ತಾ ಇರ್ತದ. ಅವ್ರಿಗೆ ರುಟೀನ್ ಕೆಲಸ ಮಾಡಕ್ ಹೇಳ್ತೀವಿ ನಾವು, ಒಂದ್ಸರಿ ಆಫೀಸ್ ದಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ ಮನೆ ಈ 3 ಜಾಗದಾಗ ಬಿ ಪಿ ಚೆಕ್ ಮಾಡಿದಾಗ ಅಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಅವಾಗ ಡಿಸಿಜನ್ ತಗೋಬಹುದು, ಬಿ ಪಿ ಇದೇನೋ ಇಲ್ಲದ ಯಾವ ಟೈಪ್ ಆಫ್ ಬಿ ಪಿ ಇದೆ ಇವೆಲ್ಲ ಗೊತ್ತ ಮಾಡ್ಕೋಬೇಕಂದ್ರೆ ನಾವು ABPM ಅಂತ ಒಂದು ಟೆಸ್ಟ್ ಮಾಡ್ಕೋಬೇಕು, ಅದ್ರಾಗೆ ಗೊತ್ತಾಗುತ್ತೆ.
1: ಹಾಗಾದ್ರೆ ಬಿ ಪಿಗೆ ಏನೆಲ್ಲ ಕಾರಣಗಳಿಂದ ಬಿ ಪಿ ಬರ್ತಾ ಇದೆ ಸರ್? ಯಾವ ಅಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ ಬಿ ಪಿ ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ?
2: ಬಿ ಪಿ ಬರ್ಲಕ್ ಮೇನ್ 2 ರೀಸನ್ ಇದೆ, ಒಂದು ಮಾಡಿಫೈಬಲ್ ರಿಸ್ಪೆಕ್ಟ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪೆಕ್ಟ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್, ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ, ನಾವ್ ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಜೋಳನೇ ತಿಂತಿದ್ವಿ, ಈಗ ಏನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ, ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು, ಅದು ಒಂದ್ ರೀಸನ್. ಇನ್ನೊಂದು ನಿದ್ದೆ, ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ, ನಾವ್ 8 ಮಲ್ಕೊಂಡು 6 ಗಂಟೆಗೆ ಎದ್ದೇಳ್ತಿದ್ವಿ, ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ, 11 ಒಂದರ ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ, ಹೌದಿಲ್ಲ ನಿದ್ದೆ ಸರಿ ಮಾಡ್ತಾ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ ಆಗಿದೆ. ಈಗ ಮಕ್ಕಳಲ್ಲಿ ತೋರ್ ನೀವು, ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ರೆ ಸಾಕು ಓಡೋಗಿ ಬಿಡ್ತಿದ್ವಿ ಆಟ ಆಡಕ್ಕ, ಈಗಿನ ಮಕ್ಕಳು ಮನೆ ಬಂದು ಕುಂತ್ ಬಿಡ್ತಾರೆ, ಹೋಮ್ವರ್ಕ್ ಮಾಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಆಮೇಲೆ ಇಲ್ಲಿ ಮೈದಾನಗಳೇ ಇಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು, ಆಮೇಲೆ ವೇಟ್ ರೀ, ವೇಟ್ ಜಾಸ್ತಿ ಆಗಿದ್ದು, ಶುಗರ್, ಇವೆಲ್ಲಾನು ಬಿ ಪಿ ಜಾಸ್ತಿ ಮಾಡುದು.
1: ಈಗ ಒಂದ್ಸರ್ತಿ ಬಿ ಪಿ ಬಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದಕ್ಕೆ ವಿರಾಮ ಅನ್ನೋದು ಇದೆಯಾ?
2: ಇಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇದು ಏನಂದ್ರೆ ಯಾವ ಕಾರಣಕ್ಕೆ ಬಿ ಪಿ ಬಂದ್ರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಒಂದು ಉದಾಹರಣೆ ಕೊಡ್ತೀನಿ, ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದ ಅವನು 90 ಕೆಜಿ ವೇಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ, ಅವನಿಗೆ ಬಿ ಪಿ ಇದೆ ಅಂದ್ರ ಫಸ್ಟ್ ಅವನಿಗೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾವುದೇ ಪೇಷಂಟ್ ಬಿ ಪಿ 120 ಮ್ಯಾಲ್ ಬಂತಂದ್ರ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಶುರು ಮಾಡ್ಕೋಬೇಕು. ಫಸ್ಟ್ ಟ್ರೀಟ್ಮೆಂಟೇ ಅದ್ರಿ, ಸೆಕೆಂಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ತಾವ. ಓಕೆ, ಈಗ ವೇಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಇಳಿಸಿದ್ವಿ ಅಂದ್ರ ಬಿ ಪಿ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ಗಳಿಗೆ ನಾವು ಫಸ್ಟ್ ಬಂದಾಗ ಹೈ ಡೋಸ್ ಬರ್ದಿರ್ತೀವಲ್ಲ, ವೇಟ್ ಕಡಿಮೆ ಮಾಡಿದ್ರೆ ಕೆಲವೊಬ್ರು ಡೋಸ್ ಬಿ ಪಿ ಗೋಲಿ ಕಂಪ್ಲೀಟ್ ಬಿಟ್ಬಿಡ್ತಾರ, ಇನ್ ಕೆಲವರು ಲೋಯೆಸ್ಟ್ ಡೋಸ್ ಒಳಗೆ ಕಂಟ್ರೋಲ್ ಇರ್ತಾರ. ಸೊ ಯಾವುದು ಪರ್ಮನೆಂಟ್ ಅಲ್ಲ, ನಾವು ಹೇಗ ಡಾಕ್ಟರ್ ಹತ್ರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ.
1: ಸರ್, ಇವಾಗ ಇನ್ನೊಂದು ಕಲ್ಪನೆ ಇದೆ ನಮ್ಮ ಭಾರತೀಯ ಕುಟುಂಬದಲ್ಲಿ, ಉಪ್ಪು ಜಾಸ್ತಿ ತಿಂದ್ರೆ ಬಿ ಪಿ ಬರ್ತದೆ ಅಂತ.
2: ಓಕೆ,
1: ಕರೆಕ್ಟ್ ಸರ್? ಇದು
2: ಅಂದ್ರೆ ಯಾವುದೇ ಒಂದು ಇದು ಮಿತವ್ಯಯವಾಗಿ ತಿನ್ಬೇಕ್ರಿ. ಸಾಮಾನ್ಯವಾಗಿ ನಮ್ದು ಭಾರತೀಯ ಆಹಾರ ಪದ್ಧತಿಯೊಳಗ ನಾವು ಉಪ್ಪು ಜಾಸ್ತಿನೇ ತಿಂತೀವ್ರಿ. ನಮ್ದು ರೆಕಮೆಂಡೆಡ್ 5 ಗ್ರಾಮ್ ಇದೆ, ನಾವು 10 ಗ್ರಾಮ್ ಮ್ಯಾಲ ತಿಂತೀವಿ. ನಮ್ ಕಲಬುರ್ಗಿದಾಗ ಎತ್ತವ್ರಿ ಉಪ್ಪು ಖಾರ ಇಲ್ಲ ನಾವು ಊಟನೇ ಮಾಡಲ್ಲ. ಹೌದಿಲ್ರಿ? ಸೊ ಅದಕ್ಕೋಸ್ಕರ ನಮ್ದು ಊಟದೊಳಗ ಉಪ್ಪು ಜಾಸ್ತಿನೇ ಇದೆ ರೀ. ಮೇನ್ ರೀಸನ್ ಏನಂದ್ರ ಬರೀ ಅಡಿಗೆ ಅಲ್ಲ, ನಾವು ಅಡಿಗೆ ಜೊತೆಗೆ ಅನ್ನ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂತೀವಲ್ಲ, ಶೇಂಗಾ ತಿಂಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು, ಇವೆಲ್ಲ ಉಪ್ಪಾಕಿ ಪ್ರಿಸರ್ವೇಟಿವ್ ಇಟ್ಟಿರ್ತೀವಿ ನಾವು, ಅದನ್ನ ಜಾಸ್ತಿ ತಗೊಂತೀವಿ. ಹಂಗಾಗಿ ನಮ್ದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತಗೊಂಡಾಗ ನ್ಯಾಚುರಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಪಿ ಬಂದ್ಬಿಡ್ತದೆ.
1: ಅಂದ್ರೆ ಉಪ್ಪಿಗೂ ಬಿಪಿಗೂ ಸಂಬಂಧ ಇದೆ.
2: ಸಂಬಂಧ ಇದೆ, ಅದ್ರಾಗ ಏನ್ ಡೌಟ್ ಇಲ್ಲ,
1: ನಿಯಂತ್ರಣದಲ್ಲಿಟ್ಟರೆ ಆರೋಗ್ಯವಾಗಿರ್ತೀವಿ.
2: ಹೌದೌದ್ರಿ.
1: ಸರ್, ಈಗ ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇರ್ಬೋದು, ಇವು ಎಲ್ಲವಕ್ಕೂ ಬಿಪಿ ಯಾವ ರೀತಿ ಲಿಂಕ್ ಇದೆ? ನೀವು ಆಗ್ಲೇ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ, ಈಗ ಡಯಾಬಿಟೀಸ್ ಇದೆ ಅಂತ ನನಗೆ ಬಿಪಿ ಬರುತ್ತಾ ಅಥವಾ ಬಿಪಿ ಇದೆ ಅಂತ ಡಯಾಬಿಟೀಸ್ ಬರುತ್ತಾ?
2: ಎರಡೂ ಲಿಂಕ್ ಇದೆ ರೀ. ಎರಡೂ ಬರೋದೇನಂದ್ರೆ ಮೆಟಬಾಲಿಕ್ ಡಿಸೀಸಸ್ ಅಂತೀವಿ ನಾವು. ಇಲ್ಲಿ ಏನಾಗುತ್ತೆ ಅಂದ್ರ ಬಿಪಿ ಶುಗರ್ ಜೋಡೆತ್ತಿದ್ದಂಗ್ ರೀ, ಎರಡೂ ಬದ್ದು ಅಂದ್ರೆ ಸೀದಾ ಅಟ್ಯಾಕ್ ಆಗದೆ ಹಾರ್ಟಿಗೆ, ಕಿಡ್ನಿ, ಬ್ರೈನ್. ಈಗ ಬಿಪಿ ಗುಳಿಗೆ ಎದಕ್ ತಗೋಬೇಕಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರ ನಮಗ್ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು, ನಮಗ್ ಸ್ಟ್ರೋಕ್ ಆಗ್ಬಾರ್ದು, ನಮಗ್ ಕಿಡ್ನಿ ನಾರ್ಮಲ್ ಇರ್ಬೇಕಂದ್ರ ಬಿಪಿ ಗುಳಿ ಒಂದ್ ದಿನ ಬಿಡಬಾರ್ದು. ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗ ಕೇಳಿ ಗುಳಿಗೆ ಕಂಟಿನ್ಯೂ ಮಾಡ್ಬೇಕು, ಇಲ್ಲ ಅವ್ರ ಹೆಂಗ್ ಡೋಸ್ ಕಡಿಮೆ ಮಾಡಂತಾರ ಹಂಗ್ ಮಾಡ್ಬೇಕು. ಗೋಲಿ ನಮ್ಮಲ್ಲಿ ಪೇಷಂಟ್ ಏನ್ ಮಾಡ್ತಾರೆ, ಸಡನ್ ಆಗಿ ಗೋಲಿ ಬಿಟ್ಬಿಡ್ತಾರ. ಈ ಗೋಲಿ ಸಡನ್ ಆಗಿ ಬಿಡೋದ್ರಿಂದ ಅವ್ರ 5 ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಿ ಬಂದ್ಬಿಡ್ತಾರೆ.
1: ಯಾವ ಕಾರಣಕ್ಕಾಗತ್ತೆ ಸರ್ ಇದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಪಾರ್ಶ್ವವಾಯು?
2: ಈಗ ಬಿಪಿ ಗೋಲಿ ತೊಂತಿರ್ತಾರಲ್ರ, ಸಡನ್

0: ಆಗಿ ಗೋಲಿ ಬಿಡ್ತಾರ. ಆ ಗೋಲಿ ಅಷ್ಟು ದಿನ ನಿಯಂತ್ರಣದಲ್ಲಿದ್ದ ಬಿ ಪಿ ಸಡನ್ ಆಗಿ ರಿಲೀಸ್ ಆಗಿಬಿಡುತ್ತೆ. ಅವಾಗ ಏನಂದ್ರೆ ಬಿ ಪಿ ಹೈ ಆಗಿಬಿಡ್ತದೆ. ಹೈ ಆದ ಕೂಡಲೇ ಏನಾಗುತ್ತಂದ್ರ ಇವು ರಕ್ತನಾಡಿ ಇರ್ತಾವಲ್ರಿ, ರಕ್ತನಾಡಿ ಒಳಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಹಾರ್ಟ್ ಅಲ್ಲಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಅಲ್ಲಿ ಆಯ್ತಂದ್ರೆ ಸ್ಟ್ರೋಕ್ ಆಗುತ್ತೆ. ಸೊ ಎಷ್ಟೋ ಜನ ಪೇಷಂಟ್ ಸ್ಟ್ರೋಕ್ ಅಲ್ಲಿ ಬ್ಲೀಡಿಂಗ್ ಆಗಿ ಬರ್ತಾರ್ರಿ, ಒಳಗಡೆ ರಕ್ತನಾಟಿ ಹೊಡ್ಕೊಂಡ್ಬಿಡ್ತದೆ, ಹೊಡ್ಕೊಂಡು ರಕ್ತ ಎಪ್ಪಗಟ್ಟು ಬಿಡ್ತದೆ. ಕೆಲವೊಬ್ಬರು ರಕ್ತ ಎಪ್ಪಗಟ್ತದೆ, ಇನ್ನು ಕೆಲವೊಬ್ಬರು ರಕ್ತ ಸ್ರಾವ ಆಗಿಬಿಡ್ತದೆ, ಅದರಿಂದ ರಕ್ತ ಅಕುಮುಲೇಟ್ ಆಗಿ ಸ್ಟ್ರೋಕ್ ಆಗಿ ಬರ್ತಾರ್ರಿ. ಸೊ ಎರಡು ತರ ಸ್ಟ್ರೋಕ್ ನೋಡ್ಬೋದು ನಾವು, ಅದನ್ನ ಹೆಮರೇಜಿಕ್ ಸ್ಟ್ರೋಕ್ ಮತ್ತ ಇಸ್ಕೆಮಿಕ್ ಸ್ಟ್ರೋಕ್ ಅಂತೀವಿ ನಾವು.
1: ಸರಿ, ಸಾಮಾನ್ಯವಾಗಿ ನಾವೆಲ್ಲರೂ ಒಂಥರ ಒಂದ್ ಮಟ್ಟಿನ ಒತ್ತಡದಲ್ಲಿ ಇದೀವಿ.
2: ಹೌದು,
1: ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಇರಲಿ, ನಂತರ ಮದುವೆ ಆದ್ಮೇಲಿನ ಒತ್ತಡ ಆಗಿರಲಿ, ಅಥವಾ ನೌಕರಿ ಸಿಗಿ ಹುಡುಕ್ಬೇಕು ಅಂತ ಒತ್ತಡ ಆಗಲಿ, ಎಲ್ಲ ಒತ್ತಡದಲ್ಲಿ ಇದೀವಿ. ಈ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬದುಕೋದು ಹೇಗೆ ಸರ್? ಬಿ ಪಿ ಬರಲಾರ್ದಾಗೆ, ಬೇರೆ ಬೇರೆ ರೋಗಗಳು ಬರಲಾರ್ದಾಗೆ.
0: ಇಲ್ಲಿ ಅಂದ್ರೆ ಅದೇ ನಮ್ದು ಜೀವನ ಶೈಲಿ ನಾವು ಸುಧಾರಿಸ್ಕೋಬೇಕು. ಹೇಗ್ ಸುಧಾರಿಸ್ಕೋಬೇಕು? ಈಗ ಎಕ್ಸಾಂಪಲ್ ಕೊಟ್ರಿ ನೀವು, ಒತ್ತಡನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ನಮ್ಮ ಭಾರತೀಯದ ಜೀವನ ಶೈಲಿ ಏನಿದೆಲ್ಲ, ಅದನ್ನ ಒಂದ್ಸರಿ ಮೆಲುಕು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಮಗ್. 6-8 ಗಂಟೆ ಮಲ್ಕೊಳ್ಬೇಕು, ದಿನ ಮುಂಜಾನೆ ಎದ್ದು ವ್ಯಾಯಾಮ ಮಾಡ್ಬೇಕು, ಯೋಗ ಮೆಡಿಟೇಷನ್ ಮಾಡ್ಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಮೇಲೆ ರಜಾ ಟೈಮ್ ಅಲ್ಲಿ ಮಕ್ಕಳು ಕುಟುಂಬ ಜೊತೆಗೆ ಟ್ರಿಪ್ ಹೋಗ್ಬೇಕು. ಇವೆಲ್ಲ ಏನ್ ಮಾಡುತ್ತಂದ್ರೆ ನಮ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತದೆ. ಒಂದನೇದ್ದು. ಎರಡನೇದ್ದು, ನಾನು ಹಾಗೆ ಮೊದಲು ಹೇಳಿದಾಗ, ವರ್ಷಕ್ಕೊಂದ್ಸರಿ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬಹುದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಕೋಬಹುದು, ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ. ಸೊ ಇಷ್ಟು ಮಾಡಿದ್ರೆ ನಮ್ದು ಬಿ ಪಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದ ಮೇಲೆ ನಾವು ಸ್ವಲ್ಪ ಎಚ್ಚರ್ಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಡಾಕ್ಟರ್ ಭೇಟಿ ಆಗ್ಬೇಕು, ಗುಳಿಗೆ ತಗೋಬೇಕು, ಗುಳಿಗೆ ಡೋಸ್ ಕರೆಕ್ಟ್ ಇದೇನೆ ಇಲ್ಲ, ಅಥವಾ ತಗೊಂಡಿರೋ ಗೋಲಿಯಿಂದ. ನಮ್ಮಲ್ಲಿ ಅದೊಂದು ಸ್ಟಾಟಿಸ್ಟಿಕ್ಸ್ ಇದೆ, ನಾವು ರೂಲ್ ಆಫ್ ಆಲ್ಸ್ ಅಂತೀವಿ. ನಮ್ ಭಾರತ ದೇಶದಲ್ಲಿ 50% ಜನಕ್ಕೆ ಬಿ ಪಿ ಅದಂತ ಗೊತ್ತೇ ಇಲ್ಲ,
1: ಚೆಕಪ್ ಮಾಡಿಸ್ಕೊಂಡಿಲ್ಲ.
0: ಚೆಕಪ್ ಮಾಡ್ಕೊಂಡಿಲ್ಲ ಇನ್ನ ಗೊತ್ತಿರೋ 50% ಒಳಗ 50% ಜನ ಟ್ರೀಟ್ಮೆಂಟೇ ತಗೊಲ್ರಿ. ಮತ್ ಈಗ ಟ್ರೀಟ್ಮೆಂಟ್ ತಗೋ 50% ಒಳಗ ಕಂಟ್ರೋಲ್ ಇರಲ್ರಿ. ಸೊ ಇದನ್ನ ರೂಲ್ ಆಫ್ ಆಲ್ಸ್ ಅಂತೀವಿ ನಾವು.
1: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ,
0: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ ಅಂದ್ರೆ ಬಿ ಪಿ ಬಂದಿರೋರಿಗೆ. ಸೊ ಅದಕ್ಕೆ ಆ ಗುಳಿಗೆ ತಗೊಂಡ್ರೆ ಕಂಟ್ರೋಲ್ ಇದನ್ನ ಇಲ್ಲ, ಇದು ನಾವು ನಿಯಮಿತವಾಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅಷ್ಟೇ ನಮಗ್ ಗೊತ್ತಾಗುತ್ತೆ.
1: ಈಗ ಹೈ ಬಿ ಪಿ ಅನ್ನ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂತಂದ್ರೆ, ಅಂದ್ರೆ ಕೊನೆಗೆ ಏನಾಗುತ್ತೆ ಸರ್? ಏನೇನು ಸಿವಿಯರಿಟಿ ಆಗ್ಬಹುದು?
0: ಮೊದಲೇ ಹೇಳಿದ್ನಲ್ವ, ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಕಿಡ್ನಿ ಫೇಲ್ ಆಗುತ್ತೆ, ಇಲ್ಲ ಸ್ಟ್ರೋಕ್
1: ಆಗುತ್ತೆ.
0: ಇವು ಮೂರು ಮೋಸ್ಟ್ ಇಂಪಾರ್ಟೆಂಟ್. ಇವು ಆದ್ಮೇಲೆ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ.
1: ಇತ್ತೀಚೆಗೆ ನಾವು ಯುವಕರಲ್ಲೂ ಕೂಡ ಬಿ ಪಿ ಸಮಸ್ಯೆಗಳು ನೋಡ್ತಾ ಇದ್ದೀವಿ ಸರ್.
0: ಹೌದು,
1: ಮತ್ತೆ ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ, ಮತ್ತೆ ಇದಕ್ಕೆ ಏನ್ ಸೊಲ್ಯೂಷನ್ ಸರ್? ಯಾಕಂದ್ರೆ ಈಗ ಎಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಇದೀವಿ, ಸ್ಮಾರ್ಟ್ ಫೋನ್ ಗಳನ್ನ ಹೆಚ್ಚಾಗಿ ಬಳಸ್ತೀವಿ. ನೀವು ಹೇಳಿದಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮತ್ತೆ ಕ್ಲಾಸ್ ಅಲ್ಲೆಲ್ಲ ನಮ್ ಕಾಲದಲ್ಲಿ ಇದ್ದಂತ ಬೋರ್ಡ್ ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ ಗಳಿದೆ, ವಾಟ್ಸ್ಆಪ್ ಅಲ್ಲೆಲ್ಲ ಶಿಕ್ಷಕರು ನಮಗೆ ಹೋಮ್ವರ್ಕ್ ಕೊಡ್ತಾ ಇದಾರೆ. ಈ ಕಾಲದಲ್ಲಿ ಯಾವ ರೀತಿ ಆರೋಗ್ಯವಾಗಿರುತ್ತೆ ಸರ್?
0: ಮೇನ್ ಅಂದ್ರೆ ಮಾನಸಿಕ ಒತ್ತಡ. ಮಾನಸಿಕ ಒತ್ತಡ ಈಗ ನಾವು ವಿದ್ಯಾರ್ಥಿಗಳಿದ್ದಾಗ, ಈಗ ನೀವ್ ಹೇಳದಂಗೆ ಈಗಿನ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಒಂದನೇದ್ದು. ಎರಡನೇದ್ದು ಆಹಾರ ಪದ್ಧತಿ. ಈಗ ಮಕ್ಕಳು ಪಿಜ್ಜಾ ಬೇಕಂತಾರ, ಬರ್ಗರ್ ಬೇಕಂತಾರ, ಪಾನಿಪುರಿ ತಿಂತಾರ. ಸೊ ಇವೆಲ್ಲ ಏನ್ ಮಾಡುತ್ತಂದ್ರೆ ಒಬೆಸಿಟಿ ಜಾಸ್ತಿ ಮಾಡುತ್ತೆ, ಬೊಜ್ಜುತನ ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಈಗಿನಿಂದನೇ ನಮ್ಮ ಏನು ಶೈಕ್ಷಣಿಕ ಕರಿಕ್ಯುಲಮ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದ್ರೆ ಅವಾಗ ತಾನೇ ನಾವು ಅವರಿಗೆ ಅವಾಗಿಂದ ಎಚ್ಚರಿಕೆ ಕೊಡ್ಬೇಕು, ಇವು ತಿಂದ್ರೆ ಹಿಂಗಾಗತ್ತ, ಬಿ ಪಿ ಬರ್ತದ. ಅವಾಗಷ್ಟೇ ಇದ್ರ ಲಾರ್ಜ್ ಇಂಪ್ಯಾಕ್ಟ್ ಆಗತ್ತೆ. ಅಂದ್ರೆ ಒಂದು ದೇಶದೊಳಗೆ ಇದಾಗ್ಬೇಕಂದ್ರೆ ಅಲ್ಲಿಂದೇ ಶುರು ಆಗ್ಬೇಕು. ಈಗ ನಾವು ಮ್ಯಾಕ್ಸಿಮಮ್ ನಮ್ದು ಅಂದ್ರೆ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗದಾವಂದ್ ನಮ್ ಗುರುಗಳಿಂದ. ನಮ್ ಗುರುಗಳು ಮಾವಿನ ಹಣ್ಣು ತಿನ್ಬೇಡ ಅಂದ್ರೆ ಅವ್ರು ತಿನ್ನದೇ ಇಲ್ಲ, ಮನೆಗೆ ಏನೇ ಕಲ್ಲಿ. ಅಷ್ಟು ಗುರುಗಳದ ಇಂಪ್ಯಾಕ್ಟ್ ಇರ್ತದ ನಮ್. ಸೊ ಅಲ್ಲಿಂದ ಶುರು ಆಯ್ತಲ್ರಿ. ಸೊ ಎಸ್ಪೆಷಲಿ ಈ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಇವು ಮೂರು ಕಾಯಿಲೆಗಳನ್ನ ನಾವು ತಡೆಗಟ್ಬಹುದು. ಅದ್ರಿಂದ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್ ಕಡಿಮೆ ಮಾಡಬಹುದು.
1: ಈಗ ನಗರ ಪ್ರದೇಶದ ಜೀವನ ಮತ್ತು ಗ್ರಾಮೀಣ ಪ್ರದೇಶದ ಜೀವನ ಹೋಲಿಕೆ ಮಾಡೋದಾದ್ರೆ, ನೀವು ತುಂಬಾ ವರ್ಷದಿಂದ ಈ ಸೇವೆಯಲ್ಲಿ ಇದ್ದೀರಿ, ಈಗ ಗ್ರಾಮೀಣ ಪ್ರದೇಶ ಜನರಿಗೆ ಏನಾದ್ರೂ ಬಿ ಪಿ ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ, ಆ ತರದ ಏನಾದ್ರು ಕಂಡು ಬಂದಿದೆ ಸರ್?
0: ಆಕ್ಚುಲಿ ಉಲ್ಟಾ ಆಗಿದೆ. ಈಗ ಮೊದಲು ಸಿಟಿ ಒಳಗ್ ಜಾಸ್ತಿ, ಹಳ್ಳಿ ಒಳಗ್ ಇಲ್ಲ ಅಂತಂದಿವಿ. ಬಟ್ ನಮ್ದು NFS 5 ಸ್ಟಡಿ ಪ್ರಕಾರ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ ಅವೇರ್ನೆಸ್ ಇಲ್ಲ, ಬಿ ಪಿ ಚೆಕ್ ಮಾಡ್ಕೋಬೇಕು, ಡಾಕ್ಟರ್ ಬಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ನಾವ್ ಮಾಡಿರೋ ಸ್ಟಡಿ ಒಳಗ 4 ಜನ ತಗೊಂಡ್ರೆ ಒಬ್ರಿಗೆ ಬಿ ಪಿ ಇದೆ ಹಳ್ಳಿ ಒಳಗ. ಸೊ ಅಂದ್ರೆ 25% ಇನ್ಸಿಡೆನ್ಸ್ ಇದೆ ಹಳ್ಳಿಯಲ್ಲಿ, ಸಿಟಿಕಿನ್ನ ಜಾಸ್ತಿ ಹಳ್ಳಿಯಲ್ಲೇ ಇದೆ. ಹಳ್ಳಿಯಲ್ಲಿ ಕಾಂಪ್ಲಿಕೇಶನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಲ್ಯಾಕ್ ಆಫ್ ಫೆಸಿಲಿಟೀಸ್. ಈಗ ಸಿಟಿ ಒಳಗೆ ಹೆಂಗಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇರ್ತಾವ, ಹೋಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಒಳಗ ಈಗ ಒಂದ್ ಸಣ್ಣ ಹಳ್ಳಿ ಇತ್ತಂದ್ರೆ ಅವ್ರು ಪಿ ಎಸ್ ಸಿಗೆ ಹೋಗ್ಬೇಕು.
1: ಹೌದು.
0: ಸೊ ಈಗ ಅನಾನುಕೂಲದಿಂದ ಹೋಗಕ್ ಆಗಲ್ಲ ಅವ್ರಿಗೆ. ಸೊ ಫಸ್ಟ್ ಅವ್ರಿಗೆ ಅದಂತ ಗೊತ್ತಾಗಲ್ಲ, ಇದ್ರು ಟ್ರೀಟ್ಮೆಂಟ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಕ್ಕರು ಅರ್ಧಂಬರ್ಧ ಟ್ರೀಟ್ಮೆಂಟ್ ಸಿಗುತ್ತೆ. ಹಂಗಾಗಿ ಕಾಂಪ್ಲಿಕೇಶನ್ ಹಳ್ಳಿ ಒಳಗೆ ಜಾಸ್ತಿ ಆಗ್ತಾವ ಸಿಟಿ ಒಳಗೆ ಕಂಪೇರ್ ಮಾಡಿದ್ರೆ. ಸೊ ಆ

0: ಅರ್ಬನ್ ಅಂಡ್ ರೂರಲ್ ಡಿವೈಡ್ ಬಿಪಿಎಲ್ ಎದ್ದು ಕಾಣಿಸ್ತದೆ.
1: ಮತ್ತೆ ಪುರುಷರು ಮತ್ತೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದ್ರೆ ಸರ್, ಸಾಮಾನ್ಯವಾಗಿ ಯಾರಲ್ಲಿ ಜಾಸ್ತಿ ಕಂಡು ಬರುವಂತ?
0: ಯೂಶಲಿ ಪುರುಷರಲ್ಲೇ ಜಾಸ್ತಿ ಇರುತ್ತೆ, ಬಟ್ ವಯಸ್ಸಾದಂಗ ಹೋದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 20-50 ವರ್ಷದೊಳಗೆ ನಾವು ತೊಂಡೆ ಅಂದ್ರೆ ಗಂಡ್ಮಕ್ಳಲ್ಲಿ ಜಾಸ್ತಿ ಇರ್ತದೆ. 50 ವರ್ಷ ಮ್ಯಾಲ್ ಓದಿವಿ ಅಂದ್ರೆ ಇದು ಜಾಸ್ತಿ ಆದಂಗ, ವಯಸ್ಸು ಜಾಸ್ತಿ ಆದಂಗ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ.
1: ಇದಕ್ಕೇನ್ ಕಾರಣ ಇರ್ಬೋದು ಸರ್?
0: ಇದು ಮೋಸ್ಟ್ಲಿ ಒಂದು ಹಾರ್ಮೋನಲ್ ವೇರಿಯೇಷನ್ ಅಂತ ಅನಿಸ್ತದೆ. ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಅವ್ರದ್ದು ಒಂದು ಬಿಪಿ ಆಗಿರ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್, ಅವರು ಪ್ರೀ ಮೆನೋಪಾಸ್, ಮೆನೋಪಾಸ್ಕಿನ ಮೊದಲು ಹಾರ್ಟ್ ಅಟ್ಯಾಕ್ ಚಾನ್ಸ್ ಬಹಳ ಕಮ್ಮಿ ಇರುತ್ತೆ, ಬಟ್ ಆಫ್ಟರ್ ಮೆನೋಪಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ಸ್, ಅದರಿಂದ ಬಿಪಿ ಜಾಸ್ತಿ ಆಗುತ್ತೆ.
1: ಈಗ ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಏನಾದರೂ ಬಿಪಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್?
0: ಹೌದು, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಈಗ 20 ವಾರ ಮುಗಿದ ಕೂಡಲೇ ಅವಾಗ ಸ್ಲೋಲಿ ಬಿಪಿ ರೈಸ್ ಆಗುತ್ತೆ. ಸೊ ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ.
1: ಅದಕ್ಕೆ ಮೆಡಿಕೇಶನ್ ಬೇಕಾ? ಅದು ನ್ಯಾಚುರಲ್
0: ಇಲ್ಲ, ಮೆಡಿಕೇಶನ್ ಬೇಕಾಗುತ್ತೆ. ಅದು 140-90 ಮ್ಯಾಲ್ ಹೋಯ್ತಂದ್ರೆ ಮೆಡಿಕೇಶನ್ ಬೇಕೇ ಬೇಕು, ಇಲ್ಲಾಂದ್ರೆ ಮಗುಗೆ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ. ಇದು ಹಿಂಗೆ ಬಿಟ್ರೆ ಸಿವಿಯರ್ ಫಾರ್ಮ್ ಆಗುತ್ತೆ, ಪ್ರೀ ಎಕ್ಲಾಂಶ ಎಕ್ಲಾಂಶ ಅಂತ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್. ತಾಯಿ ಮತ್ತು ಮಗು ಇಬ್ಬರ ಜೀವಕ್ಕೂ ಅಪಾಯ ಮಾಡಂತ ಕಾಯಿಲೆಗಳು ಪ್ರೀ ಎಕ್ಲಾಂಶ ಎಕ್ಲಾಂಶ.
1: ಅಂದ್ರೆ ಹುಟ್ಟೋ ಮಗುಗೂ ತೊಂದರೆ ಆಗುತ್ತೆ ಸರ್?
0: ಹಾ, ತೊಂದರೆ ಆಗುತ್ತೆ, ಮಗು ಬೆಳವಣಿಗೆನೆ ಆಗಲ್ಲ. ಇಲ್ಲ, ಕೆಲವೊಂದ್ಸರಿ ತಾಯಿ ಗರ್ಭಕೋಶದೊಳಗೆ ಮಗು ಜೀವ ಹೋಗೋ ಚಾನ್ಸ್ ಇರಲ್ಲ, ಅದು ನಾವು ಸ್ಟಿಲ್ ಬರ್ತಂತೀವಿ.
1: ಸರಿ, ಒಟ್ಟಿನಲ್ಲಿ ಹೈಪರ್ ಟೆನ್ಷನ್ ಮುಕ್ತವಾಗಿ ನಾವು ಬದುಕಬೇಕು, ಆರೋಗ್ಯವಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕಂದ್ರೆ ಬಿಪಿ ಟ್ರೀಟ್ಮೆಂಟ್ ಅಲ್ಲಿ ಮೆಡಿಸಿನ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ತಗೋಬೇಕು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ತಗೊಂಡು ಅವರಿಗೆ ಮೊದಲಿನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಅವರು ಸ್ವಯಂ ನಿರ್ಧಾರ ತಗೊಂಡು ಸ್ಟಾಪ್ ಮಾಡ್ಬಿಡ್ತಾರೆ. ಇದು ರೆಗ್ಯುಲರ್ ಮಾನಿಟರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್?
0: ಈಗ ನಾವು ಬಿಪಿ ಬಂದರೆ ಬಿಪಿ ಗೋಲಿ ಶುರು ಮಾಡ್ಬಿಡ್ತೀವಿ, ಶುರು ಮಾಡಿದ ಕೂಡಲೇ ನೀವು ಹೇಳ್ದಂಗೆ ಗುಣಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಆರಾಮಾಗಿ ಬಿಡ್ತಾರ. ಸೊ ಅವಾಗ ಬಿಪಿ ಚೆಕ್ ಮಾಡ್ಕೊಂತಾರ, ಅವ್ರು ಪಕ್ಕದ ಡಾಕ್ಟರ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ತಾರ. ಚೆಕ್ ಮಾಡ್ಕೊಂಡಾಗ ಅವಾಗ 120-80 ಬಂತಂದ್ರೆ ನಂದು ಬಿಪಿ ನಾರ್ಮಲ್ ಆಗಿದೆ ಅಂತೇಳಿ ಗೋಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರ, ಅವ್ರದ್ದು ಬಿಪಿ ನಾರ್ಮಲ್ ಆಗಿರಲ್ಲ, ಅದು ಇಟ್ ಈಸ್ ಕಾಲ್ಡ್ ವೆಲ್ ಕಂಟ್ರೋಲ್ಡ್ ಬಿಪಿ. ನಾರ್ಮಲ್ ಅಂದ್ರೆ ಗುಳಿಗೆ ತೋಲಾರದೆ 120-80 ಕೆಳಗೆ ಬಂದ್ರೆ ನಾರ್ಮಲ್ ಬಿಪಿ, ಗುಳಿಗೆ ತೊಗೊಂಡು 120-80 ಕೆಳಗೆ ಬಂದ್ರೆ ಕಂಟ್ರೋಲ್ಡ್ ಬಿಪಿ. ಅದು ಯಾವುದೇ ಪೇಷಂಟ್ ರೋಗಿ ಅವ್ರದ್ದು ಬಿಪಿ ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರು ಬಂದು ಡಾಕ್ಟರ್ಗೆ ಭೇಟಿ ಆಗ್ಬೇಕು, ಸರ್ ಬಿಪಿ ಕಂಟ್ರೋಲ್ ಆಗಿದೆ, ಗುಳಿಗೆ ಕಂಟಿನ್ಯೂ ಮಾಡ್ಲ, ಕಡಿಮೆ ಮಾಡ್ತೀರ ಅಂತೇಳಿ ಡಾಕ್ಟರ್ ಸಲಹೆ ತಗೊಂಡೆ ಗುಳಿಗೆ ಬಂದ್ ಮಾಡ್ಬೇಕು. ಸಡನ್ ಆಗಿ ಗುಳಿಗೆ ಬಂದ್ ಮಾಡಿದ್ರೆ ಅವಾಗ್ಲೇ ನಾನು ಹೇಳ್ದಂಗ ಐದಾರು ಸ್ಟ್ರೋಕ್ ಆಗುತ್ತ ಇಲ್ಲ ಹಾರ್ಟ್ ಅಟ್ಯಾಕ್.
1: ಸೊ ಇನ್ನೊಂದು ಭಯ ಏನಂದ್ರೆ ಸರ್, ಜನರಲ್ಲಿ ಈ ದೀರ್ಘಾವಧಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇರೆ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಕಲ್ಪನೆ. ತಪ್ಪು ಕಲ್ಪನೆನೋ ಏನೋ ಗೊತ್ತಿಲ್ಲ, ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು.
0: ಹೌದು, ಇದು ಇದು ತುಂಬಾ ಒಳ್ಳೆ ಕ್ವಶನ್ ಇದು. ಏನಾಗ್ತಾ ಇದೆ ಅಂದ್ರೆ ಪೇಷಂಟ್ ಎಲ್ರಿಗೂ ಭಯ ಇರ್ತದೆ, ನಾ ಗುಳಿಗೆ ತೊಗೊಂತಾ ಇದ್ದೀನಿ, ನನಗೆ ಏನ್ರೆ ಆದ್ರೆ ಹಂಗ, ಕಿಡ್ನಿ ಪ್ರಾಬ್ಲಮ್ ಆದ್ರೆ ಹಂಗ, ಲಿವರ್ ಪ್ರಾಬ್ಲಮ್ ಆದ್ರೆ ಹಂಗ. ಯಾವುದೇ ಒಂದು ಗುಳಿಗೆ ಮಾರ್ಕೆಟ್ ಬಂತ ಅದೆಲ್ಲ ಸ್ಟಡಿ ಆಗಿ ಬಂದಿರ್ತದೆ. ಗುಳಿಗೆನ ಯಾವಾಗ್ಲೂ ತಗೋಬೇಕಾದ್ರ ಡಾಕ್ಟರ್ ಸಲಹೆ ಪಡೆದೇ ಗುಳಿಗೆ ಖರೀದಿ ಮಾಡಿಸ. ಈಗ ಡಾಕ್ಟರ್ 3 ತಿಂಗಳು ಕೊಟ್ಟಿದ್ರೆ 3ರೇ ತಿಂಗಳು ತಗೋಬೇಕು, ಮತ್ತೆ ಹೋಗಿ ಭೇಟಿಯಾಗಿ ಅವ್ರು ಡಾಕ್ಟರ್ಗೆ ಭೇಟಿ ಆಗೋದ್ರಿಂದ ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮಗೆ ಏನಾದ್ರೂ ತೊಂದರೆ ಆಗಿದೆಯಾ. ಕೆಲವೊಬ್ರು ಈಗ ನಮ್ದು ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಈ ಟೈಮಲ್ಲಿ ಏನಾಗುತ್ತಂದ್ರೆ ನಮ್ದು ಬಿಪಿ ಗುಳಿಗೆ ಸೈಡ್ ಎಫೆಕ್ಟ್ ಬರ್ತಾವ, ಕಿಡ್ನಿ ಮೇಲೆ ಬಾವು ಬರ್ಬೋದು ಅಥವಾ ಸೋಡಿಯಂ ಕಮ್ ಆಗ್ಬಹುದು, ಅದರದೇ ಆದ ಗುಣಲಕ್ಷಣ ಇರ್ತಾವ. ಅದು ಬಂದು ನೀವು ಡಾಕ್ಟರ್ಗೆ ಹೇಳಿದ್ರೆ ಡಾಕ್ಟರ್ ಟೆಸ್ಟ್ ಮಾಡಿಸ್ತಾರ, ನೋಡಿ ಅದ್ರ ತಕ್ಕಂಗ ಮೆಡಿಸಿನ್ಗಳು ಚೇಂಜ್ ಮಾಡ್ತಾರ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಗಮನಕ್ಕೆ ತರೋದು ಬಹಳ ಇಂಪಾರ್ಟೆಂಟ್. ಅವ್ರ ಗಮನಕ್ಕೆ ಬಂತು ಅಂದ್ರ ಅವ್ರ ಏನ್ ಮಾಡ್ತಾರ, ಡೋಸ್ ಅಡ್ಜಸ್ಟ್ ಮಾಡ್ತಾರ, ಎಲ್ಲ ಗುಳಿಗೆನ ಬದಲಾಯಿಸ್ತಾರ. ಇದು ಪ್ರತಿ 3 ತಿಂಗಳ ಅಥವಾ 6 ತಿಂಗಳಿಗೊಮ್ಮೆ ಡಾಕ್ಟರ್ಗೆ ಭೇಟಿ ಆದ್ರೆ ಇವೆಲ್ಲ ಏನ್ ಭಯ ಇರ್ತದಲ್ಲ, ಇದು ಭಯ ಹೋಗ್ಬಿಡುತ್ತೆ. ಸೊ ವರ್ಷಾನುಗಟ್ಲೆ ಗುಳಿಗೆ ತಗೊಂಡ್ರು ಏನಾಗಲ್ಲ ಅವರಿಗೆ. ಬಟ್ ಅದು ಒಂದು ಮಾತಿದೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಪಾಯ್ಸನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸ್. ಸೊ ಪೇಷಂಟ್ ಒಂದೇ ಡೋಸ್ ತೊಗೊಂತಾ ಇದ್ರಂದ್ರ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅವ್ರ ಏನ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು, ಜೀವನ ಶೈಲಿ ಬದಲಾಯಿಸ್ಕೊಂಡ್ರಂದ್ರ ಅದರಿಂದ ಬಿಪಿ ಕಮ್ ಆಗಿಬಿಡ್ತದೆ, ಅವಾಗ ಗೋಲಿ ಬಂದ್ ಮಾಡ್ಬೋದು ನಾವು. ಬಟ್ ಅವ್ರ ಏನ್ ಅನ್ಕೊಂತಾರ, ಇಲ್ಲ ನಾನು ಗೋಲಿ ತಗೋಬೇಕು ತಗೋಬೇಕು ಅಂದಾಗ ಅವಾಗೇ ಸೈಡ್ ಎಫೆಕ್ಟ್ ಬರೋದು. ನಿಯಮಿತವಾಗಿ ಡಾಕ್ಟರ್ ವಿಸಿಟ್ ಮಾಡ್ತಾ ಇದ್ರೆ ಡೋಸ್ ಕಡಿಮೆ ಆಗುತ್ತೆ, ಅವಾಗ ಸೈಡ್ ಎಫೆಕ್ಟ್ ಬರಲ್ಲ.
1: ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಯಂ ವೈದ್ಯರಾಗ್ತಾರೆ ಸರ್. ಈ ಡಿಜಿಟಲ್ ಯುಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಓನ್ ಸರ್ಚ್ ಮಾಡಿಕೊಂಡು ಅವರವರೇ ಓನ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂತ ಸಂಸ್ಕೃತಿ ನಡೀತಾ ಇದೆ. ಯಾಕಪ್ಪ ಹಾಸ್ಪಿಟಲ್ಗೆ ಹೋಗಿ ಸುಮ್ನೆ ದುಡ್ಡು ಖರ್ಚು ಮಾಡೋದು, ಅವ್ರು ಇದ್ದದ್ದು ಇರ್ಲಾರ್ದೆಲ್ಲ ಹೇಳ್ತಾರೆ, ಇಲ್ಲೇ ಸರ್ಚ್ ಮಾಡ್ಕೊಂಡು ತಿಳ್ಕೊಂಬಿಡೋಣ ಅಂತಾರೆ. ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಿಪಿ ಸಂದರ್ಭದಲ್ಲಿ ಎಷ್ಟು ನಾವು ಮಾರ್ಕ್ ಆಗ್ಬಹುದು ಸರ್?
0: ಹೌದು, ಈಗಂತೂ AI ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಇಲ್ಲಿ ಹೇಗಂದ್ರೆ ಈ ಸ್ವಯಂ ವೈದ್ಯ ಅನ್ನೋದು ಬಹಳ ಡೇಂಜರಸ್ ಇದು ಏನ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಯಾವುದೇ ಒಂದು ವೈದ್ಯ ಮಾತ್ರೆ ಅಥವಾ ಔಷಧಿ ಬರಿತಾ ಇದಾರಂದ್ರೆ ಆ ಔಷಧಿ ಬಗ್ಗೆ ಅವರಿಗೆ ಅದು ಯಾವ

0: ಅದು ಸೈಡ್ ಎಫೆಕ್ಟ್ ಬರ್ತದೆ, ಯಾವ ಡೋಸ್ ಕೊಡ್ಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇದು ಪೇಷಂಟ್ಗಳಿಗೆ ಗೊತ್ತಿರಲ್ಲ. ಇದು ಇಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರ, ಈಗ ನನಗೆ ಈ ಬಿಪಿ ಗೋಲಿ ಕೊಡಂದ್ರೆ ಕೊಟ್ಬಿಡ್ತಾರ ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತದ ನಮಗ್. ಸೊ ಇದನ್ನ ನಾವ್ ಏನಾದ್ರೂ ತಡೆಗಟ್ಟಿದೀವಿ ಅಂದ್ರ ಅವಾಗಷ್ಟೇ ಅವರು ಪೇಷಂಟ್ ಇಲ್ಲಿ ಸ್ವಯಂ ವೈದ್ಯರ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋದ್ರ ಅವ್ರಿಗೆ ಕರೆಕ್ಟ್ ಡೋಸ್ ಗೊತ್ತಿರತ್ತರ ಒಂದ್, ಯಾಕಂದ್ರ ಬಿಪಿದು ಟ್ಯಾಬ್ಲೆಟ್ಸ್ ಎಲ್ಲ ಫಿಕ್ಸ್ ಡೋಸ್ ಅಲ್ಲಿ ಬಂದಿರ್ತದ. ಸೊ ಆಯಾ ಡೋಸ್ ಎಷ್ಟು ಬೇಕು, ಎಷ್ಟು ಈಗ ಬಿಪಿ 160 ಇದ್ರೆ ಎಷ್ಟು ಡೋಸ್ ತಗೋಬೇಕು, 180 ಇದ್ರೆ ಎಷ್ಟು ಡೋಸ್ ತಗೋಬೇಕು ಅನ್ನೋದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಿರ್ತದ. ಸೊ ಹಂಗಾಗಿ ಸ್ವಯಂ ವೈದ್ಯರ ಆಗದೆ ಪ್ರೈವೇಟ್ ಡಾಕ್ಟರ್ ಹೋಗಿ ತೋರಿಸೋದ್ ಆಗಲ್ಲ ಅಂದ್ರ ನೀವು ಗೌರ್ಮೆಂಟ್ ಡಾಕ್ಟರ್ ಹೋಗಿ ತೋರಿಸಬಹುದು, ಅವ್ರ ಗೋಲಿ ಬರ್ತಾರ, ಆ ಗೋಲಿ ನೀವು ಎಲ್ಲಾದ್ರೂ ತಗೋಬಹುದು. ನೀವು ವೈದ್ಯರನ್ನ ಭೆಟ್ಟಿಯಾಗಿ ಗುಳಿಗೆ ತೊಗೊಂಡ್ರ ನಿಮಗೂ ಒಳ್ಳೇದು, ಹೃದಯದ ಆರೋಗ್ಯಕ್ಕೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರ ಹೈಪರ್ ಟೆನ್ಷನ್ ಇಂದ ಇಷ್ಟು ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರಂದ್ರ ಒಂದು ಮನೆಯಲ್ಲಿ ಒಂದು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಾಣ ಹೋಯ್ತು ಅಂದ್ರ ಎಂಟೈರ್ ಫ್ಯಾಮಿಲಿ ಎಕನಾಮಿಕ್ ಹಾಳಾಗುತ್ತೆ. ಸೊ ಎಲ್ರಿಗೂ ತ್ರಾಸಾಗುತ್ತೆ. ಸೊ ಹಂಗಾಗಿ ಸ್ವಯಂ ವೈದ್ಯರಾಗದೆ ನಿಮ್ ಡಾಕ್ಟರ್ನ ಭೆಟ್ಟಿಯಾಗ್ರಿ, ಅವ್ರು ಹೇಳ್ದಂಗ್ ಗುಳಿಗೆ ತೋರಿ, ಅವ್ರು ಹೇಳ್ದಂಗ್ ಫಾಲೋ ಮಾಡಿದ್ರ ನೀವು ಆರೋಗ್ಯವಾಗಿರ್ತೀರಿ, ನಿಮ್ ಫ್ಯಾಮಿಲಿನೂ ಆರೋಗ್ಯವಾಗಿರುತ್ತೆ, ಫ್ಯಾಮಿಲಿ ಆರೋಗ್ಯ ಇತ್ತಂದ್ರೆ ದೇಶನೂ ಸುರಕ್ಷಿತವಾಗಿರುತ್ತೆ.
1: ನಮ್ಮ ಕೇಳುಗರಿಗೆ ಬೇರೆ ಬೇರೆ ವರ್ಗದ ಕೇಳುವರಿಗೆ ಅಂದ್ರೆ ಚಿಕ್ಕವರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವ್ರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
0: ಸೊ ಇಲ್ಲಿ ಮೇನ್ ಅಂದ್ರೆ ಬಿ ಆಕ್ಟಿವ್. ನೀವು ದಿನಾಲು 30-45 ನಿಮಿಷ ಆಕ್ಟಿವ್ ಆಗಿರ್ಬೇಕು ಒಂದೇದ್ದು. ಆಮೇಲೆ 6-8 ಗಂಟೆ ಮಲ್ಕೊಳ್ಬೇಕು. ನಿದ್ದೆ, ಸಂಪೂರ್ಣ ನಿದ್ದೆ ಬಹಳ ಇಂಪಾರ್ಟೆಂಟ್. ಅದು ಟೈಮಿಂಗ್ ಇಂಪಾರ್ಟೆಂಟ್ ಇದೆ ರೀ. ನೀವು 10-6 ಗಂಟೆ ಆ ಟೈಮಲ್ಲೇ ಮಲಗಬೇಕು. ಯಾಕಂದ್ರೆ 6-8 ಅಂದ್ರೆ ಬೆಳಿಗ್ಗೆ 6 ಮಲ್ಕೊಂಡು ಮಧ್ಯಾಹ್ನ 2 ಎದ್ದೇಳಿದ್ದಾರೆ. ಸೊ ಅದು ಟೈಮಿಂಗ್. ಎರಡನೇದ್ದು ಆಹಾರ ಪದ್ಧತಿ. ನಮ್ ಭಾರತೀಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ಬೇಕು. ಆಮೇಲೆ ನಮ್ದು ತೂಕದ ಬಗ್ಗೆ ಗಮನ ಕೊಡ್ಬೇಕು. ಆಮೇಲೆ ಈ ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್ ಇಂಥವನ್ನ ಬಿಡ್ಬೇಕು ನಾವು. ಯಾಕಂದ್ರೆ ಯುವಕರಿಂದ ಬಿಪಿ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಾವು. ಇದಿಷ್ಟು ಮಾಡಿದ್ರ ಬಿಪಿ ನಮ್ಮ ಹತ್ರ ಬರದೇ ಇಲ್ಲ, ಬಂದವರಿಗೂ ಅಪ್ಲೈ ಆಗುತ್ತೆ, ಬರ್ಲಾರ್ದವರಿಗೂ ಅಪ್ಲೈ ಆಗುತ್ತೆ.
1: ಡಾಕ್ಟರ್, ಇದುವರೆಗೂ ಹೈಪರ್ ಟೆನ್ಷನ್ ಕುರಿತಾಗಿ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್, ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ

0: ಸಭಾಯೋಜನೆ ಕುರಿತು ಈಗ ಮಾಹಿತಿ ನೀಡುವವರು ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರು.
1: ಆತ್ಮ ನಿರ್ಭರ ಭಾರತ ಹೆಸರು ಹೇಳುತ್ತೆ, ಸ್ವಾಭಿಮಾನವಾಗಿ ನಾವು ಭಾರತವನ್ನ ಕಟ್ಟುವ ಒಂದು ಕ್ರಿಯೆ ಆತ್ಮ ನಿರ್ಭರ ಭಾರತ. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಕೃಷಿ, ಪ್ರವಾಸೋದ್ಯಮ, ಕೈಗಾರಿಕೆ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ತನ್ನ ದೇಹದ ಪ್ರಾಮುಖ್ಯತೆಯನ್ನು ಗಳಿಸಿ ವೇಗದ ಜಗತ್ತಿನಲ್ಲಿ ದಾಪುಗಾಲಿಡುತ್ತಿದೆ. ಆತ್ಮನಿರ್ಭರ ಅಂತಂದ್ರೆ ನಾವು ಸ್ವಾವಲಂಬನೆಯನ್ನ ಸಾಧಿಸತಕ್ಕಂಥದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 May 12 ಆತ್ಮ ನಿರ್ಭರ ಅಭಿಯಾನ ಅಥವಾ ಸ್ವಾವಲಂಬಿ ಭಾರತ ಅಭಿಯಾನವನ್ನ ಆರಂಭಿಸ್ತಾರೆ. ಆತ್ಮ ನಿರ್ಭರ ಭಾರತದ ಒಂದು ಯೋಚನೆ ಬಂದದ್ದೇ COVID-19 ಸಾಂಕ್ರಾಮಿಕ ರೋಗ ಆವರಿಸಿದ್ದ ಸಂದರ್ಭದಲ್ಲಿ. ಇಡೀ ಜಗತ್ತೇ COVID-19 ಬಾಧಿತವಾಗಿ ಪರಿತಪಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ರೋಗದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿ ಭಾರತವನ್ನ ಮುನ್ನಡೆಸಿದ್ದನ್ನ ನೀವೆಲ್ಲ ಕೇಳೇ ಇರ್ತಿದ್ದೀರಿ, ನೋಡಿರ್ತೀರಿ. ಆತ್ಮ ನಿರ್ಭರ ಅಂದ್ರೆ ಬರೀ ಒಂದು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋದಲ್ಲ, ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿ ಆಹಾರ ಉತ್ಪನ್ನಗಳ ಉತ್ಪಾದನೆಯನ್ನ ಹೆಚ್ಚಿಸ್ತಕ್ಕಂಥದ್ದು ಆತ್ಮ ನಿರ್ಭರ ಯೋಜನೆಯ ಪ್ರಮುಖ ಉದ್ದೇಶ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಹೆಚ್ಚು ಉತ್ಪಾದನೆಯನ್ನ ಮಾಡುವುದು ಭಾರತದ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಈಗಲೂ ಸಾಗ್ತಾ ಇದೆ. ರೈತರಿಗೆ ಹಲವಾರು ಹೊಸ ಹೊಸ ವಿಧಾನಗಳನ್ನ, ಆಧುನಿಕ ಯಂತ್ರೋಪಕರಣಗಳನ್ನ ಸಬ್ಸಿಡಿ ರೂಪದಲ್ಲಿ ಕೊಡುವ ಮೂಲಕ ಅವರನ್ನ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜಿಸುತ್ತಿವೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ನಾವು ಆತ್ಮ ನಿರ್ಭರತೆಯನ್ನ ಸಾಧಿಸ್ತಾ ಇದ್ದೀವಿ. ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ದೇಶಿ ಪ್ರವಾಸಿಗರು ಮತ್ತೆ ದೇಶೀಯ ಪ್ರವಾಸಿಗರನ್ನ ಆಕರ್ಷಿಸಿ ಅಲ್ಲಿಯ ಸ್ಥಳೀಯ ಉತ್ಪನ್ನಗಳು ಅಥವಾ ಆಹಾರ ಪದಾರ್ಥಗಳನ್ನು ಪರಿಚಯಿಸುವ ಮೂಲಕ ಆತ್ಮ ನಿರ್ಭರತೆಯನ್ನ ಸಾಧಿಸ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಉದ್ಯೋಗವೇ ಸಿಗುತ್ತದೆ ಎಂಬ ನಂಬಿಕೆ ಬೇಕಾಗಿಲ್ಲ. ಸ್ವಉದ್ಯೋಗದ ಮೂಲಕ ಆ ದೇಶದ ಬೆನ್ನೆಲುಬಾಗಿ ಅಥವಾ ದೇಶದ ಒಂದು ಭಾಗವಾಗಿ ಯುವಜನತೆ ನಿಲ್ಲಬೇಕು ಎನ್ನತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುವ ಕಾರಣ ಅವರಿಗೆ ಹಲವಾರು ರೀತಿಯ ಧನ ಸಹಾಯವನ್ನ ನೀಡುವ ಮೂಲಕ ಉತ್ತೇಜಿಸ್ತಾ ಇದೆ. ಯುವಜನತೆ ಸ್ವಂತ ಉದ್ಯೋಗವನ್ನ ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬೇಕು ಎನ್ನುವುದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ. ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಸಬ್ಸಿಡಿ ರೂಪದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಸ್ಥಳೀಯ ಉತ್ಪನ್ನಗಳನ್ನೇ ಬಳಸಿ ನಮ್ಮ ದೇಶದಲ್ಲೇ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವಂತಹ ಒಂದು ಪ್ರಮುಖ ಹೆಜ್ಜೆಯನ್ನ ಇಟ್ಟಿರೋದನ್ನು ನಾವು ಇಂದು ಕಾಣುತ್ತೇವೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರತ ಪ್ರಗತಿ ಸಾಧಿಸುತ್ತಿರುವಂತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈಗ ಪ್ರತಿಯೊಂದು ವ್ಯಾಪಾರ ವಹಿವಾಟು ಕೂಡ ಡಿಜಿಟಲ್ ಮೂಲಕವೇ ಪಾವತಿಯಾಗ್ತಕ್ಕಂಥದ್ದು ನಮ್ಮ ಭಾರತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದನ್ನ ಸಾರಿ ಹೇಳುತ್ತೆ. ಮತ್ತೆ ಮೂಲ ಸೌಕರ್ಯ, ಯಾವುದೇ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದ್ರೆ ಅದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನ ಕಲ್ಪಿಸಬೇಕಾಗತ್ತೆ. ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಸಾರಿಗೆ ಸೌಕರ್ಯಗಳನ್ನ ಕಲ್ಪಿಸಬೇಕಾಗತ್ತೆ. ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ರೈತರಿಗೆ ಕೃಷಿ ಉತ್ಪಾದನೆ ಮತ್ತೆ ಆರ್ಥಿಕ ಸಾಲ ಸೌಲಭ್ಯಗಳನ್ನ ಮತ್ತೆ ಮಾರುಕಟ್ಟೆ ಸೌಲಭ್ಯಗಳನ್ನ ಒದಗಿಸಬೇಕಾಗತ್ತೆ. ಈ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿ ಆತ್ಮ ನಿರ್ಭರ ಭಾರತದತ್ತ ಮುನ್ನುಗ್ತಾ ಇದೆ. ಆತ್ಮ ನಿರ್ಭರದ ಬೆಳವಣಿಗೆ ಅಂಶಗಳಂತಂದ್ರೆ ಸ್ಥಳೀಯ ಉತ್ಪಾದನೆಯನ್ನ ಹೆಚ್ಚಿಸ್ತಕ್ಕಂಥದ್ದು, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಮುಖ್ಯವಾದ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಧನ ನೀಡಿ ಅವರನ್ನ ಉತ್ತೇಜಿಸ್ತಾ ಇದೆ. ಮತ್ತೆ ಕೃಷಿಯಲ್ಲೂ ಕೂಡ ಆರ್ಥಿಕ ನೆರವು, ಆಧುನಿಕ ಉಪಕರಣಗಳು ಮಾರುಕಟ್ಟೆಗೆ ಉತ್ತಮ ಪ್ರವೇಶ ಕಲ್ಪಿಸತಕ್ಕಂಥದ್ದು ಯೋಜನೆಯ ಉದ್ದೇಶವಾಗಿದೆ. ಮತ್ತೆ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಮೈಲಿಗಲ್ಲೇ ಸಾಧಿಸಿದ್ದೇವೆ ಅಂತ ಹೇಳಬೇಕಾಗತ್ತೆ. ಬ್ರಹ್ಮೋಸ್ ಕ್ಷಿಪಣಿ ತಯಾರಿಸುವುದರಿಂದ ಹಿಡಿದು ಯೋಧರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡುವ ಮೂಲಕ ದೇಶ ಸಬಲವಾಗಿದೆ, ರಕ್ಷಣಾ ಕ್ಷೇತ್ರದಲ್ಲಿ ಗಟ್ಟಿತನವನ್ನ ಪ್ರದರ್ಶಿಸಿದೆ ಎಂಬುದನ್ನ ಈ ಆಪರೇಷನ್ ಸಿಂಧೂರದಲ್ಲೇ ನಾವು ಜಗತ್ತಿಗೆ ಸಾರಿದ್ದೇವೆ. ಮತ್ತೆ ಔಷಧ ಕ್ಷೇತ್ರದಲ್ಲಿ ಭಾರತ ಆಮದು ಮಾಡಿಕೊಳ್ಳುತ್ತಿದ್ದ ಔಷಧ ಸ್ಥಗಿತಗೊಳಿಸಿ ಸ್ಥಳೀಯವಾಗಿ ಔಷಧವನ್ನ ಉತ್ಪಾದಿಸುವ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದೆ. ಕೋವಿಡ್ 19 ಸಂದರ್ಭದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಔಷಧಗಳನ್ನು ದೇಶೀಯವಾಗಿ ತಯಾರಿಸಿ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ನಾವು ಸರಬರಾಜು ಮಾಡಿದ್ದನ್ನು ತಿಳಿದಿದ್ದೇವೆ. ಇದು ಭಾರತ ತನ್ನ ರಕ್ಷಣೆಗೋಸ್ಕರವಲ್ಲ, ಮತ್ತೆ ಜಗತ್ತಿನ ಒಳಿತಿಗಾಗಿ ಮತ್ತೆ ವಿಶ್ವ ಗುರುವಾಗಿ ಇದೆ ಎಂಬತಕ್ಕಂಥದ್ದನ್ನ ಈ ಔಷಧಿ ಹಂಚುವಿಕೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತೆ ಇಂಧನಗಳು, ಸೌರ ಮತ್ತು ಪವನ ಜಲವಿದ್ಯುತ್ ವಿಷಯಕ್ಕೆ ಬಂದಾಗ ಭಾರತ ತನ್ನದೇ ಆದ ಸಾರ್ವಭೌಮತೆಯನ್ನು ಮೆರೆದಿದೆ. ಸೌರಶಕ್ತಿಯನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಭಾರತದಲ್ಲಿ ವಿದ್ಯುತ್ ಸ್ವಾವಲಂಬನೆಯನ್ನು ಸಾಧಿಸಿದೆ. ಸೂರ್ಯಘರ್ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರಿಚಯಿಸಿದರು. ಇದರಿಂದ ವಿದ್ಯುತ್ ಕ್ಷೇತ್ರದ ಮಹತ್ವದ ಹೆಜ್ಜೆಯನ್ನು ಭಾರತ ಇಡಲು ಸಾಧ್ಯವಾಯಿತು. ಮತ್ತು ಜಲವಿದ್ಯುತ್ ಕ್ಷೇತ್ರದಲ್ಲಿಯೂ ಭಾರತ ಸ್ವಾವಲಂಬನೆಯನ್ನು ಮೆರೆದಿದೆ. ಬಹುಪಾಲು ವಿದ್ಯುತ್ತನ್ನು ಜಲವಿದ್ಯುತ್ ಯೋಜನೆಗಳ ಮೂಲಕ ನಾವು ಪಡೆಯುತ್ತಾ ಇದ್ದೇವೆ. ಪಳೆಯುಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು, ಇವುಗಳ ಅವಲಂಬನೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಇವು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ ಮತ್ತು ನೈಸರ್ಗಿಕ ಇಂಧನಗಳ ಉತ್ಪಾದನೆ ಮತ್ತು ಅದನ್ನು ಭಾರತದಾದ್ಯಂತ ಪಸರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಆತ್ಮನಿರ್ಭರ ಅಂದರೆ ಸಣ್ಣ ಕೈಗಾರಿಕೆ ಮತ್ತು ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಮುದ್ರಾ ಯೋಜನೆಯನ್ನು ನರೇಂದ್ರ ಮೋದಿ ಅವರು ಜಾರಿಗೆ ತಂದರು. ಮುದ್ರಾ ಯೋಜನೆ ಮುಖಾಂತರ ಸಣ್ಣ ವ್ಯಾಪಾರಿಗಳು, ಸಣ್ಣ ಉದ್ಯೋಗಿಗಳು ಸಾಲ ಸೌಲಭ್ಯಗಳನ್ನು ಪಡೆದು ಸ್ವಯಂವಾಗಿ ತಾವೇ ಸ್ಥಳೀಯವಾಗಿ ಸಣ್ಣ ಕೈಗಾರಿಕೆಗಳನ್ನು, ಸಣ್ಣ ವ್ಯಾಪಾರಗಳನ್ನು ಅವಲಂಬಿಸಿ ಸ್ವಾಭಿಮಾನದಿಂದ ಬದುಕುವ ಕೆಲಸವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಆತ್ಮ ನಿರ್ಭರ ಯೋಜನೆ ತಕ್ಕಂಥದ್ದೇ ಒಂದು ಸ್ವಾವಲಂಬನೆ. ಸೊ ನಾವು ಸ್ವಾವಲಂಬನೆ ಸಾಧಿಸ್ತೇ ಇದ್ರೆ ನಾವು ಜಗತ್ತಿನ ವೇಗದೊಡನೆ ದಾಪುಗಾಲಿಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಭಾರತ ಕೃಷಿ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ದೇಶವಾದ್ದರಿಂದ ಕೃಷಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಿದೆ. ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮತ್ತು ರಸಗೊಬ್ಬರದ ಸಬ್ಸಿಡಿ ಮತ್ತು ಇತರ ಹಲವಾರು ಯೋಜನೆಗಳನ್ನು ಕೃಷಿ ಕ್ಷೇತ್ರಕ್ಕೆ ನೀಡುವ ಮೂಲಕ ಕೃಷಿಕರನ್ನು ಪ್ರೋತ್ಸಾಹ ನೀಡ್ತಾ ಇದೆ. ಕೃಷಿಕರು ಸ್ಥಳೀಯ ಮಟ್ಟದಲ್ಲೇ ಮಾರುಕಟ್ಟೆಗಳನ್ನು ಕಂಡುಕೊಳ್ಳುವುದು, ಸ್ಥಳೀಯ ಉತ್ಪನ್ನಗಳನ್ನು ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾರುಕಟ್ಟೆಗಳನ್ನು ಸೃಷ್ಟಿಸಿಕೊಳ್ತಕ್ಕಂಥದ್ದು, ಹೀಗೆ ಅವರಿಗೆ ಮಾರ್ಗದರ್ಶನ ಅರಿವನ್ನು ಮೂಡಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈತರು ಸ್ವಾವಲಂಬನೆಯತ್ತ ದಾಪುಗಾಲು ಇಡ್ತಕ್ಕಂಥದ್ದನ್ನು ಈಗ ನಾವು ನೋಡ್ಬೋದು. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಯಂತ್ರೋಪಕರಣಗಳನ್ನು ಆಧುನಿಕ ತಂತ್ರಜ್ಞವನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, ಸೋಲಾರ್ ಬೇಲಿಯನ್ನು ಅಳವಡಿಸಿ ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಈ ಥರ ಹಲವಾರು ಯೋಜನೆಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಮತ್ತು ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಸ್ಥಳೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಸ್ಥಳೀಯ ಕುಲಕಸುಬನ್ನು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ಜನತೆಗೆ ಅದರಿಂದ ಉತ್ಪಾದನೆ ಆಗುತ್ತೆ, ಸ್ಥಳೀಯ ಜನತೆಗೆ ಉದ್ಯೋಗ ಸಿಗುತ್ತೆ ಎನ್ನುವ ಕಲ್ಪನೆ ಅದಾಗಿತ್ತು. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಂತಹ ಯೋಜನೆಗಳನ್ನು ಉತ್ತೇಜನ ನೀಡ್ತಾ ಜನತೆಗೆ ಸ್ವಾವಲಂಬಿಯಾಗಿ ತಮ್ಮ ಸ್ಥಳೀಯ ಉತ್ಪನ್ನಗಳನ್ನೇ ಪರಿಚಯಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ರೈತರು ಮತ್ತು ಉದ್ಯಮಿಗಳು ಸಣ್ಣ ಕೈಗಾರಿಕೆಗಳನ್ನು ಆರಂಭಿಸಿ ಸ್ಥಳೀಯ ಉತ್ಪನ್ನಗಳನ್ನೇ ತಯಾರಿಸಿ ಸ್ಥಳೀಯವಾಗಿ ಮಾರುಕಟ್ಟೆಗಳನ್ನು ಕೊಂಡುಕೊಳ್ಳಲು ಪ್ರೋತ್ಸಾಹ ಧನ ಸಬ್ಸಿಡಿಗಳನ್ನು ನೀಡ್ತಾ ಇದ್ದಾರೆ.
2: ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡಹೊಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ 5 ರಾಷ್ಟ್ರಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ದ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ದದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ದದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक करेज का सिंबल है, यह स्मारक कंपैशन का सिंबल है, यह स्मारक सेक्रीफाइस का सिंबल है, यह स्मारक भारत और कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था, तब भारत ने यूनिटी के प्रति अपना दायित्व बखूबी निभाया. शांति और सेवा के आदर्शों से प्रेरित होकर भारत ने अपनी 60 पैरा फील्ड एम्बुलेंस यूनिट के माध्यम से इस बार में योगदान दिया. यह
0: ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು, ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯ ರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 1967 ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32 ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ CDSCO ಆದೇಶ ಹೊರಡಿಸಿದೆ. 2020 ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ

ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದಕ್ಕೆ ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ಪೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು ಅವರು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ರಾಮಚಂದ್ರ ಹಡಪದವರ ಸ್ವರದಲ್ಲಿ ಕೇಳಿ ಸಂತೆಯಲ್ಲಿ ನಿಂತ ಕಬೀರ ಈ ಚಿತ್ರದ ಒಂದು ಹಾಡನ್ನ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಪ್ರೀತಿ ಗೀತೆ ಇತ್ಯಾದಿ ಈ ಚಿತ್ರದ ಒಂದು ಹಾಡು ಇದೀಗ ಅಪೂರ್ವ ಶ್ರೀಧರ್ ಅವರ ಸ್ವರದಲ್ಲಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ.
3: ಜೈಮಿನಿ ಮಹಾಮುನಿಗಳು ಜನಮೇಜಿ ಮಹಾರಾಜನಿಗೆ ಹೇಳುತ್ತಿದ್ದಾರೆ, ಮಹಾರಾಜ, ಈ ಮಾಹಿಷ್ಮತಿಯ ಅರಸನಾದ ನೀಲಧ್ವಜನಿಗೆ ಜ್ವಾಲಾ ಎಂಬುವಳು ಪತ್ನಿ. ಆ ಪತ್ನಿಯಲ್ಲಿ ಆತನಿಗೆ ಒಬ್ಬಳು ಮಗಳು ಹುಟ್ಟಿದಳು. ಅವಳಿಗೆ ಸ್ವಾಹ ಎಂದು ನಾಮಕರಣವನ್ನು ಮಾಡಿದರು. ಅಂತಹ ಸ್ವಾಹ ದೇವಿಗೆ ಮದುವೆಯನ್ನು ಮಾಡಲು ಆಲೋಚಿಸಿ ಮಹಾರಾಜನಾದ ನೀಲಧ್ವಜನು ಚಿತ್ರಪಟದಲ್ಲಿ ದೇಶ ದೇಶಗಳ ರಾಜರ ಭಾವಚಿತ್ರಗಳನ್ನು ಬರೆಸಿ, ಇದರಲ್ಲಿ ಯಾರನ್ನು ವರಿಸುತ್ತೀಯೇ ಮಗಳೇ, ಅವರಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳಲು

ನಾನಾ ದೇಶದ ರಾಜಕುಮಾರರ ಭಾವಚಿತ್ರಗಳನ್ನು ತೋರಿಸಿ ನಿನಗೆ ಅನುರೂಪನಾದ ವರನನ್ನು ಆರಿಸಿಕೋ ಎಂದರೆ ಆ ಸ್ವಾಹಾದೇವಿಯು ಭೂಲೋಕದ ರಾಜರಿರಲಿ, ಗಂಧರ್ವ ಲೋಕದ ಯಾರನ್ನೂ ಮೆಚ್ಚಲಿಲ್ಲ, ಯಕ್ಷರನ್ನು ಮೆಚ್ಚಲಿಲ್ಲ, ಉರಗರನ್ನು ಮೆಚ್ಚಲಿಲ್ಲ, ಸುರಾಸುರರ ಎಲ್ಲರನ್ನೂ ಅಪಹಾಸ್ಯ ಮಾಡಿ ಇವನು ಬೇಡ ಇವನು ಬೇಡ ಇವನು ಬೇಡ ಎಂದಳು. ಅವರಿವರ ಮಾತೇಕೆ ಮಹಾರಾಜ? ಹರಿಹರ ವಿದಂಚಿ ಶಕ್ರಾದಿಗಳನ್ನೂ ಆಕೆ ತಿರಸ್ಕರಿಸಿ ಬಿಟ್ಟಳು. ಸೂರ್ಯ ಬೇಡ, ಚಂದ್ರ ಬೇಡ, ಮನ್ಮಥ ಬೇಡ, ವಸಂತ ಬೇಡ ಎಂದು ಜರೆದಳು. ಹಾಗಿರುವಾಗ ಮಹಾರಾಜನಿಗೆ ಚಿಂತೆಯಾಯಿತು, ಇವಳನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡುವುದು ಎಂದು. ಆಗ ಒಂದು ದಿನ ಆಕೆ ಹೇಳಿದಳು, ಅಷ್ಟದಿಕ್ಪಾಲಕರಲ್ಲಿ ಅಗ್ನಿ ಸರ್ವಶ್ರೇಷ್ಠನಾಗಿದ್ದಾನೆ, ನಾನು ಆ ಅಗ್ನಿಯನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾಳೆ ಸ್ವಾಹಾದೇವಿ.

0: ನಾನು ಅಗ್ನಿಯನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದಾಗ ಆ ನೀಲಕೇತು ಮಹಾರಾಜ ನಗುತ್ತ ಹೇಳಿದ, ಅಮ್ಮ, ಅವನು ವಿವಾಹಕ್ಕೆ ಯೋಗ್ಯವರನಲ್ಲ. ಚಳಿಯಾದಾಗ ಸ್ವಲ್ಪ ದೂರದಲ್ಲಿ ನಿಂತು ಕಾಸಿಕೊಳ್ಳಬಹುದು, ಆದರೆ ಹತ್ತಿರ ಹೋದರೆ ಮೈಯೆಲ್ಲ ಹೊತ್ತಿ ಉರಿಯುತ್ತದೆ. ಅಗ್ನಿಯನ್ನೇನಾದರೂ ಮುಟ್ಟುವುದುಂಟೆ ಅಮ್ಮ, ಇದು ಆಗುಹೋಗದ ಮಾತು ಎಂದು ತಿರಸ್ಕರಿಸಿದ. ಆದರೆ ಸ್ವಾಹಾದೇವಿ ಬಿಡಲಿಲ್ಲ. ಇಲ್ಲ ಅಪ್ಪಾಜಿ, ನಾನು ಮದುವೆಯಾಗುವುದಾದರೆ ಅಗ್ನಿದೇವನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿ ಮರುದಿನವೇ ನರ್ಮದಾ ತೀರಕ್ಕೆ ಬಂದು ಮಹಿಷ್ಮತಿ ನಗರದ ಹೊರಭಾಗದಲ್ಲಿದ್ದ ನರ್ಮದಾ ತೀರದ ಒಂದು ಉಪವನದಲ್ಲಿ ತಪಸ್ಸಿಗೆ ಕುಳಿತು ಬಿಟ್ಟಳು. ಪ್ರತಿನಿತ್ಯವೂ ಅಗ್ನಿಯ ಆರಾಧನೆಯನ್ನು ಮಾಡುತ್ತಾ ನಾನಾ ವಿಧವಾಗಿ ಅಗ್ನಿಯ ಪ್ರಾರ್ಥನೆಯನ್ನು ಮಾಡಿದಳು. ಅವಳ ಪ್ರಾರ್ಥನೆಗೆ ಅಗ್ನಿದೇವ ಮೆಚ್ಚಿಬಿಟ್ಟ.
1: ಪಾವಕಂ ಬಳಿಕ

ದೇವಿಯ ತಪಸ್ಸಿಗೆ ಅಗ್ನಿ ಮೆಚ್ಚಿದ್ದಾನೆ. ಒಬ್ಬ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿಕೊಂಡು ನೇರವಾಗಿ ನೀಲಧ್ವಜನ ಅರಮನೆಗೆ ಬಂದ ಅಗ್ನಿದೇವ. ತೇಜಸ್ವಿಯಾದ ಬ್ರಾಹ್ಮಣ ಬರುತ್ತಿರುವುದನ್ನು ನೋಡಿ ಇದರೆದ್ದು ಆತನನ್ನು ಸತ್ಕರಿಸಿ ಅವನಿಗೆ ಉಪಚಾರವನ್ನು ಮಾಡಿ, ಸ್ವಾಮಿ, ತಾವು ನಮ್ಮಲ್ಲಿಗೆ ಬಂದುದು ನಮಗೆ ತುಂಬ ಸಂತೋಷವಾಗಿದೆ. ಯಾವ ಕಾರ್ಯವನ್ನು ಇಟ್ಟುಕೊಂಡು ತಾವು ನಮ್ಮಲ್ಲಿಗೆ ಬಂದಿದ್ದೀರಿ ತಿಳಿಸಿ ಎಂದು ಹೇಳೋಣ. ನಗುತ್ತ ಆ ಬ್ರಾಹ್ಮಣ ಹೇಳಿದ, ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಎಂದು. ಇದು ಮಹಾರಾಜನಿಗೆ ಆಶ್ಚರ್ಯವಾಯಿತು. ಆಗ ಆತ ಹೇಳಿದ, ನಾನು ಬ್ರಾಹ್ಮಣನಾದ್ದರಿಂದ ಕ್ಷತ್ರಿಯ ಕನ್ಯೆಯನ್ನು ಮದುವೆಯಾಗಬಹುದು, ಇದು ಅನುಲೋಮ ವಿವಾಹವಾಗುತ್ತದೆ. ನನಗೆ ನಿನ್ನ ಮಗಳನ್ನು ಕೊಡಬಹುದು, ನಾನು ಮದುವೆಯಾಗುತ್ತೇನೆ, ನಿನ್ನ ಮಗಳನ್ನು ಕೊಡು

ನೀಲಧ್ವಜ ಮಹಾರಾಜ ಆ ಬ್ರಾಹ್ಮಣನನ್ನು ಕುರಿತು ಹೇಳಿದ. ಬ್ರಾಹ್ಮಣೋತ್ತಮ, ನೀವು ಗಣ್ಯಾರ್ಥಿಗಳಾಗಿ ಬರುವುದು ಅನ್ಯಾಯವೇನಲ್ಲ, ಅದು ನ್ಯಾಯವಾಗಿಯೇ ಇದೆ. ಆದರೆ ಬೇರೊಂದು ಕಾರಣದಿಂದಾಗಿ ನಾನು ನಿಮಗೆ ನಮ್ಮ ಮಗಳನ್ನು ಕೊಡಲು ಸಾಧ್ಯವಿಲ್ಲವಾಗಿದೆ. ಏಕೆಂದರೆ ನನ್ನ ಮಗಳು ಈಗಾಗಲೇ ಅಗ್ನಿಯನ್ನು ಮೋಹಿಸಿದ್ದಾಳೆ, ಆತನನ್ನೇ ಮದುವೆಯಾಗುವುದಾಗಿ ಹಠ ಹಿಡಿದಿದ್ದಾಳೆ. ಆದ್ದರಿಂದ ನಾನು ಕನ್ಯಾದಾನ ಮಾಡಿಕೊಡುವ ಭಾಗ್ಯದಿಂದ ವಂಚಿತನಾಗಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದಾಗ ಆ ಕಪಟ ವಿಪ್ರ ಹೇಳುತ್ತಿದ್ದಾನೆ.

0: ಆಗ ಕಪಟ ಬ್ರಾಹ್ಮಣ ಹೇಳುತ್ತಿದ್ದಾನೆ, ನಿನ್ನ ಮಗಳ ಆಸೆ ಪೂರೈಸಿದೆ, ಯೋಚನೆ ಮಾಡಬೇಡಿ, ಅವಳ ವ್ರತ ಸಮಾಪ್ತಿಯಾಗಲಿ. ನಾನು ಅಗ್ನಿ, ನಾನೇ ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ಅವಳನ್ನು ನನಗಿತ್ತು ವಿವಾಹ ಮಾಡಿಕೊಡಿ ಎಂದು ಹೇಳಿದಾಗ ನೀಲಧ್ವಜನಿಗೆ ಸಂಶಯವಾಯಿತು. ನಿಜವಾಗಿಯೂ ಅಗ್ನಿಯೋ ಅಥವಾ ಅಲ್ಲವೋ ಎಂದು ಕೂಡಲೇ ಆಪ್ತ ಮಂತ್ರಿಗಳಲ್ಲಿ ಸಮಾಲೋಚನೆ ಮಾಡಿದ್ದಾನೆ. ಅಲ್ಲಿಯೇ ಇದ್ದ ಮಂತ್ರಿಗಳೊಬ್ಬರು ಆ ವಿಪ್ರನ ಸಮೀಪಕ್ಕೆ ಬಂದು ನನ್ನ ಗಡ್ಡಮೀಸೆಗಳನ್ನೊಮ್ಮೆ ಮುಟ್ಟಿ ಎಂದು ಹೇಳಿದ್ದಾರೆ. ಅಗ್ನಿ ಮುಟ್ಟುತ್ತಲೇ ಗಡ್ಡ ಮೀಸೆಗಳೆಲ್ಲ ಉರಿದು ಹೋಗಿದೆ, ಹಾಗಾಗಿ ಈತ ಅಗ್ನಿ ಎಂಬುದು ಖಚಿತವಾಗಿದೆ.
1: ಸಪ್

ಏಳು ನಾಲಗೆ ಇರುವ ಅಗ್ನಿ ಈತನೇ, ಇದರಲ್ಲಿ ಸಂಶಯವಿಲ್ಲ ಎಂದು ತಿಳಿದರೂ ಪುನಃ ತನ್ನ ರಾಣಿಯ ಸಹೋದರಿಯನ್ನು ಕರೆಸಿದ್ದಾನೆ ನೀಲಧ್ವಜ ಮಹಾರಾಜ. ಅವಳಿಗೆ ಈತನು ಅಗ್ನಿಯೇ ಅಲ್ಲವೇ, ನೋಡು ಪರೀಕ್ಷಿಸು ಎಂದು ಹೇಳೋಣ. ಆಕೆ ದೃಪ್ತ ಭಾವದಿಂದ ದಿಟ್ಟಿಸಿ ನೋಡಿ ಖಂಡಿತವಾಗಿಯೂ ಈತ ಅಗ್ನಿಯೇ ಎಂದು ಸ್ಪಷ್ಟೀಕರಿಸಿದ್ದಾಳೆ.

ಮಹಾರಾಜ ಜನಮೇಜಯ ಈ ರೀತಿಯಾಗಿ ಪರೀಕ್ಷೆ ಒಳಪಡಿಸಿ ಆತ ಅಗ್ನಿಯೇ ಎಂಬುದನ್ನು ಖಚಿತಪಡಿಸಿಕೊಂಡು ನಂತರ ಅಗ್ನಿಯ ಬಳಿ ಮಹಾರಾಜ ಹೇಳುತ್ತಿದ್ದಾನೆ, ನೀನು ಅಗ್ನಿಯೇ ಆಗಿದ್ದ ಪಕ್ಷದಲ್ಲಿ ಇಲ್ಲಿನ ಮುಂದೆ ಮಾಹಿಷ್ಮತಿ ಪಟ್ಟಣಕ್ಕೆ ರಕ್ಷಕನಾಗಿ ಇರತಕ್ಕದ್ದು, ಯಾವ ಶತ್ರುವೂ ಒಳಗೆ ಬರದಂತೆ ಪ್ರಾಕಾರವಾಗಿ ಇಲ್ಲಿ ನಿನ್ನ ರಕ್ಷಣೆಯನ್ನು ಕೊಡಬೇಕು, ನಮ್ಮ ಪಟ್ಟಣದಲ್ಲೇ ಸದಾ ವಾಸಿಸಬೇಕು ಎಂದು ಹೇಳಿದ್ದಾನೆ. ಅದಕ್ಕೆ ಅಗ್ನಿ ಸಂತೋಷದಿಂದ ಒಪ್ಪಿದ ನಂತರದಲ್ಲಿ ಸಕಲ ವೈಭವದಿಂದ ಶಾಸ್ತ್ರವಿಧಿಯಿಂದ ಸ್ವಾಹಾದೇವಿಗೂ ಅಗ್ನಿಗೂ ವಿವಾಹವೂ ನಡೆದಿದೆ.

ಇದೇನು ಲೋಕಕ್ಕೆ ಹೊಸದಲ್ಲವಲ್ಲ. ಹಿಂದೆ ಸಮುದ್ರರಾಜನು ತನ್ನ ಮಗಳಾದ ಲಕ್ಷ್ಮೀದೇವಿಯನ್ನು ಶ್ರೀಹರಿಗೆ ಕೊಟ್ಟು ಕ್ಷೀರಾಬ್ಧಿಯಲ್ಲೇ ಆತನಿಗೆ ವಾಸವನ್ನು ಕಲ್ಪಿಸಿಕೊಟ್ಟಂತೆ ಹಿಮವಂತನು ತನ್ನ ಮಗಳಾದ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ಕೈಲಾಸದಲ್ಲಿಯೇ ನೆಲೆಸುವಂತೆ ಮಾಡಿದಂತೆ ಇಂದು ಸ್ವಾಹಾದೇವಿಯನ್ನು ಕೊಟ್ಟು ಮಹಿಷ್ಮತಿ ಪಟ್ಟಣದಲ್ಲಿಯೇ ಉಳಿಸಿಕೊಂಡ ಅಗ್ನಿಯನ್ನ ನೀಲಕೇತು ಮಹಾರಾಜ. ಸ್ವಾಹಾದೇವಿಯು ಅಗ್ನಿಯು ಪರಮ ಸಂತೋಷದಿಂದ ವಿವಾಹದ ನಂತರದಲ್ಲಿ ಮಹಿಷ್ಮತಿ ನಗರದಲ್ಲಿಯೇ ನೆಲೆಸಿದ್ದಾರೆ. ಹೀಗೆ ಅಗ್ನಿಯ ಬಲದಿಂದಾಗಿ ನೀಲಧ್ವಜ

ಅಗ್ನಿ ಅಲ್ಲಿಯೇ ಇರುವ ಕಾರಣದಿಂದ ಮುಂದಿನ ಕಥೆಯನ್ನು ಕೇಳು ಮಹಾರಾಜ. ನೀಲಧ್ವಜ ಮಹಾರಾಜನು ಜ್ವಾಲೆಯ ನಿರೂಪದಂತೆ ಅರ್ಜುನನಿಗೆ ಹೇಳಿಕಳುಹಿಸಿದ್ದಾನೆ, ನಾನು ಕುದುರೆಯನ್ನು ಬಿಡುವುದಿಲ್ಲ, ನನ್ನೊಂದಿಗೆ ಯುದ್ಧ ಮಾಡಲಿ ಅರ್ಜುನ ಎಂಬುದಾಗಿ ಹೇಳಿಕಳುಹಿಸಿದ್ದಾನೆ. ರಾತ್ರಿ ಕಳೆದಿದೆ, ಬೆಳಗಾಗುತ್ತಿದೆ. ಹೇಗಾಗುತ್ತಿದೆ ಬೆಳಕು? ಪೂರ್ವ ದಿಕ್ಕು ಎಂಬ ಬಳ್ಳಿಯಲ್ಲಿ ಕೆಂಪು ಹೊಸದಾಗಿ ಚಿಗುರು ಹುಟ್ಟಿದಂತೆ ಹುಟ್ಟುತ್ತಿದೆಯಂತೆ. ಸೂರ್ಯ ಭಗವಂತ ಪೂರ್ವ ದಿಕ್ಕಿನಲ್ಲಿ ಮೂಡುತ್ತಿದ್ದಾನೆ.

ಇನ್ನು ನಗುತ್ತಿದ್ದರೆ ಸೂರ್ಯ ಬಂದು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೆದರಿ ಕನ್ನೈದಿಲೆ ಹೂಗಳು ಮುಖವನ್ನು ಮುಚ್ಚಿಕೊಳ್ಳುತ್ತಿದೆ. ಸೂರ್ಯನ ಆಗಮನದೊಂದಿಗೆ ಕಮಲ ಪುಷ್ಪಗಳು ಅರಳುತ್ತಿವೆ. ಚಕ್ರವಾಕ ಪಕ್ಷಿಗಳು ಪುನಃ ಸೇರಿ ಹಾಡತೊಡಗಿವೆ. ದುಂಬಿಗಳು ಕಮಲ ಪುಷ್ಪದ ಕಡೆಗೆ ಧಾವಿಸುತ್ತಿದೆ. ಸೂರ್ಯೋದಯವಾಗಿದೆ.

ಸೂರ್ಯ ಹುಟ್ಟಿ ಬರುತ್ತಿದ್ದಾನೆ, ಎಳೆಯ ಬಿಸಿಲು ಪ್ರಪಂಚದಲ್ಲೆಲ್ಲ ವ್ಯಾಪಿಸುತ್ತಿದೆ. ನಮ್ಮ ಲಕ್ಷ್ಮೀಶ ಹೇಳುತ್ತಿದ್ದಾನೆ, ಹಿಂದೊಮ್ಮೆ ರಾಹು ತನ್ನನ್ನು ಆಕ್ರಮಿಸಿದ, ಸರ್ಪಮುಖನಾದ ರಾಹು ಇನ್ನೊಮ್ಮೆ ಬಾರದಿರನು ಎಂದು ರಾಹುವನ್ನು ಹುಡುಕುತ್ತಾ ಪಶ್ಚಿಮಾದ್ರಿಯಲ್ಲಿ ಮುಳುಗಿದ ಸೂರ್ಯ ಭಗವಂತ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ಎಲ್ಲ ಹಾವುಗಳ ತಲೆಯಲ್ಲಿರುವ ದಿವ್ಯ ಮಣಿಗಳನ್ನು ಹೊತ್ತು ಅದನ್ನು ಪ್ರಪಂಚಕ್ಕೆ ಬೀರುತ್ತಿದ್ದಾನೋ ಎಂಬಂತೆ ಎಳೆಯ ಬಿಸಿಲು ಎಲ್ಲ ಕಡೆಯಲ್ಲೂ ರಾಜಿಸುತ್ತಿದೆ.

ಅರ್ಜುನನಿಗೆ ಸುದ್ದಿ ಹೋಯಿತು, ನೀಲಧ್ವಜ ಕುದುರೆಯನ್ನು ಬಿಡುವುದಿಲ್ಲ, ಯುದ್ಧವನ್ನು ಮಾಡಲೇಬೇಕು ಎಂದು. ಬೆಳಗಾಗುವ ಮೊದಲೇ ನೀಲಧ್ವಜನ ಪಟ್ಟಣಕ್ಕೆ ಅರ್ಜುನನ ಸೈನಿಕರು ಆಕ್ರಮಿಸಿಕೊಂಡಿದ್ದಾರೆ. ಯುದ್ಧ ಪ್ರಾರಂಭವಾಗಿದೆ. ಪಟುಭಟರು ಉಭಯ ಬಣಗಳಲ್ಲೂ ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ಸ್ವಯಂ ನೀಲಧ್ವಜನೇ ಅರ್ಜುನನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ.

ಹಂತದಲ್ಲಿದ್ದಾಗ ಮಿಂಚುಹುಳುಗಳು ತಮ್ಮ ಪ್ರಭಾವವನ್ನು ಬೀರಬಹುದು. ಕತ್ತಲೆಯನ್ನು ಅವು ಓಡಿಸಲು ಸಾಧ್ಯವೇ? ಸೂರ್ಯನೇ ಹೋದ ಮೇಲೆ ಕತ್ತಲನ್ನು ಮಿಂಚುಹುಳುಗಳು ಓಡಿಸಬಲ್ಲುವೇ? ಅಗ್ನಿ ಮರೆಯಾದ ಮೇಲೆ ನೀಲಧ್ವಜನ ಸೈನಿಕರಿಗೆ ಅರ್ಜುನನನ್ನು ಎದುರಿಸಲು ಸಾಧ್ಯವೇ? ಕ್ಷಣ ಹೊತ್ತು ಯುದ್ಧ ನಡೆಯಿತು. ವೀರನಾದ ಪಾರ್ಥ ಕ್ಷಣ ಮಾತ್ರದಲ್ಲಿ ಎಲ್ಲರನ್ನೂ ಕೊಂದ. ತನ್ನ ಸಹೋದರರು, ಮಕ್ಕಳು, ಮಂತ್ರಿಗಳು, ಬಾಂಧವರು ಎಲ್ಲರನ್ನೂ ಕಳೆದುಕೊಂಡು ವೀರಾವೇಶದಿಂದ ಹೋರಾಡಿದ ನೀಲಧ್ವಜ ಪಾರ್ಥನೊಂದಿಗೆ ಹೋರಾಡುತ್ತಾ ಎಚ್ಚರ ತಪ್ಪಿ ಮಲಗಿದ.

ಎಚ್ಚರ ತಪ್ಪಿದ ನೀಲಧ್ವಜ ಮಹಾರಾಜನನ್ನು ಸಾರಥಿ ಅರಮನೆಗೆ ತಂದಿದ್ದಾನೆ. ಸೋಲಿನ ವಿಚಾರ ಎಲ್ಲರಿಗೂ ತಿಳಿದಿದೆ. ಕೋಟೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯ ಬಾಗಿಲುಗಳನ್ನು ಹಾಕಿಕೊಂಡಿದ್ದಾರೆ. ಎಲ್ಲರಿಗೂ ಗಾಬರಿ. ಏನಾಗುತ್ತಿದೆ ತಿಳಿಯುತ್ತಿಲ್ಲ. ಇತ್ತ ಮಹಾರಾಜನಿಗೆ ಎಚ್ಚರಿಕೆಯಾಯಿತು. ಕಣ್ತೆರೆದು ನೋಡಿದ. ಯುದ್ಧದಲ್ಲಿ ಪರಾಭವವಾಗಿ ಮನೆಗೆ ಮರಳಿದ್ದಾನೆ. ಮಗ ಸತ್ತಿದ್ದಾನೆ. ಪರಿವಾರದವರೆಲ್ಲ ಹೋಗಿದ್ದಾರೆ. ಎಂಥ ಅನ್ಯಾಯವನ್ನು ಮಾಡಿಕೊಂಡೆ. ಈ ಮಡದಿಯ ಮಾತನ್ನು ಕೇಳಿಕೊಂಡು ನಾನು ಹಾಳಾದೆ ಎಂದು ಚಿಂತಿಸುತ್ತಿದ್ದಾನೆ ಮಹಾರಾಜ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನಾ ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟ್ರದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೆ ಹೋದಲ್ಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು, ಎಲ್ಲ ಅಧಿಕಾರಿಗಳು ಸಂವಿಧಾನ ಬದ್ಧವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು kar.results.nic.in ಅಥವಾ ಕರ್ನಾಟಕ 1 ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. June 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ Dr. MR Ravi ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಡಿಎಸ್ಪಿ ಜಿಎಂ ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
4: ಆಕಾಶವಾಣಿ ಬ್ಯಾಂಗ್ಲೋರ್. வணக்கம் நேயர்களே, இன்றைய ஸ்னேக பாரதி தமிழ் நிகழ்ச்சிக்கு உங்களை அன்புடன் வரவேற்கிறோம். இன்றைய ஸ்னேக பாரதி தமிழ் நிகழ்ச்சியில் நாம் முதலாவதாக கேட்கப் போவது
5: ஞாபகம் இருக்குதா?

0: இத்துடன் இன்றைய ஸ்னேக பாரதி தமிழ் நிகழ்ச்சி நிறைவடைகிறது. இந்நிகழ்ச்சி ஆல் இண்டியா ரேடியோ பெங்களூர் வானொலி நிலையத்திலிருந்து ஒலிபரப்பப்பட்டது. தயாரிப்பாளர்
1: ரோசலிண்ட் மேத்யூ.
0: மீண்டும் சந்திப்பது அடுத்த ஸ்னேக பாரதி தமிழ் நிகழ்ச்சியில். வணக்கம் நேயர்களே.
2: ಸರ್, ನಮ್ಮ ಆಕಾಶವಾಣಿ ನಿಮ್ಮ ಊರು ಅಥವಾ ಸಮಾಜಕ್ಕೆ ಹೇಗೆ ಹತ್ತಿರವಾಗಿದೆ ಅಂತ ಹೇಳಕ್ಕೆ ಬಯಸ್ತೀರಿ ಸರ್ ತಾವು?
3: ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ಟಿವಿ ಜನರು ಬಹಳ ಕಡಿಮೆ. ಮೊಬೈಲ್ ನಲ್ಲಿ ಪ್ರಸಾರ ಆಗ್ತಕ್ಕಂತ ಕಾರ್ಯಕ್ರಮಗಳು ಈಗಲೂ ಜನ ಕೇಳ್ತಾ ಇದ್ದಾರೆ. ಮೊದಲು ಅಂದ್ರೆ ಒಂದೇ ರೇಡಿಯೋ ಇತ್ತು, ಆ ರೇಡಿಯೋ ಮನೆಯಲ್ಲಿ ಇಟ್ಟು ಹೊರಗಡೆ ಬರ್ತಾ ಇದ್ರು, ಅದು ಕೇಳೋ ಅವಕಾಶ ಇದ್ದಿಲ್ಲ. ಈಗ ಈಗ ಬೆಳಗಿನ ಚಿತ್ರಗೀತೆ ಆಗಲಿ, ವಾರ್ತಾ ಪ್ರಸಾರ ಆಗಲಿ, ಅಕ್ಕನ ಬಳಗ ಕಾರ್ಯಕ್ರಮ ಆಗಲಿ, ಬಾಲವೀರ ಕಾರ್ಯಕ್ರಮ ಆಗಲಿ, ಈಗೆಲ್ಲ ಜನರು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೇಳಕ್ ಹಾತೋರಿತಾರೆ ಸರ್.
2: ತುಂಬಾ ಸಂತೋಷ ಸರ್, ತಮ್ಗೆ ಆಕಾಶವಾಣಿ ಪರವಾಗಿ ತಮ್ಗೆ ಧನ್ಯವಾದಗಳು. ನಮಸ್ಕಾರ.
3: ಅನಂತ ಅಭಿನಂದನೆ.

0: Akashvani FM Rainbow 101.3 MHz Musically yours.
1: ಸ್ನೇಹಿತರೆ, ಸಮಯ ಆಗಿದೆ 3:22. ಈಗ ಕೇಳಿ, ಕ್ಷಮಿಸಿ, ಸಮಯ ಆಗಿದೆ 3:29. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ. ಸರ್, ನಮಸ್ಕಾರ.
4: ನಮಸ್ಕಾರ ಸರ್.
3: ಈಗ ಸಾಮಾನ್ಯವಾಗಿ ಇಂತಿಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಪಿಂಚಣಿ ಪೆನ್ಷನ್ ಅಂತ ಬರುತ್ತೆ. ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಿಂಚಣಿಗಳು ಇರ್ತವೆ. ಇಂತಿಷ್ಟು ವರ್ಷ ಪೆನ್ಷನ್ಗೆ ಅಗೇನೆಸ್ಟ್ ಆಗಿ ಹಣ ಕಟ್ ಆಗಿರುತ್ತದೆ. ನಿಮ್ಗೆ ನಾವು ಪಿಂಚಣಿ ಸಲುವಾಗಿ ಇಷ್ಟು ಹಣ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾರೆ, ಕೊನೆ ಟೈಮ್ನಲ್ಲಿ ಇಂತಿಷ್ಟು ಜಮಾನು ಆಗಿರ್ತದೆ, ಯಾವುದೇ ಸೂಚನೆ ಇಲ್ಲದೇ ಆ ಪಿಂಚಣಿ ಅದನ್ನು ನಿಲ್ಲಿಸ್ಬಿಡ್ಬೋದು. ಯಾವಾಗ ಏನು ಸಮಸ್ಯೆ ಉದ್ಭವ ಆಗುತ್ತೆ, ಅವರ ಹಕ್ಕುಗಳು ಏನು, ಅದು ಪರಿಸ್ಥಿತಿ ಹೆಂಗೆ ನಿಭಾಯಿಸೋದು ಸರ್?
4: ಸರ್, ಪೆನ್ಷನ್ ಕೂಡ ಅದೊಂದು ಹಕ್ಕು ಸರ್. ಯಾವುದೇ ಅವ್ರು ಯಾಕೆ ಪೆನ್ಷನ್ ಯಾಕೆ ಕೊಡ್ತಾರೆ ಅಂದರೆ, ಪೆನ್ಷನ್ ಯಾಕೆ ಕೊಡ್ತಾರೆ ಅಂದರೆ, ಅವ್ರು ಇಷ್ಟು ವರ್ಷ ಅವರು ಸರ್ಕಾರಕ್ಕೆ ಅವ್ರ ಕೊಡುಗೆ ಇದೆ, ಇಷ್ಟು ವರ್ಷ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದೊಂದು ಪೆನ್ಷನ್ ಅಮೌಂಟ್ ಕೊಡ್ತಾರೆ. ಸೊ ಹಾಗಿದ್ದಾಗ ಸರ್, ಇವಾಗ ಒಂದೇ ಸರಿ ಅವ್ರನ್ನ ಯಾರ್ದು ಪೆನ್ಷನ್ನ ನಿಲ್ಸೋದಕ್ಕೆ ಆಗೋದಿಲ್ಲ. ಪೆನ್ಷನ್ ಇವಾಗ ನಿಲ್ಲಿಸ್ಬೇಕು ಅಂದರೆ ಅದಕ್ಕೆ ಸುಮಾರು ಕಾರಣಗಳು ಇರ್ಬೋದು. ಏನಾದರೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗಿದೆ ಅಂತ ಹೇಳಿ ಕೋರ್ಟಿಂದ ಆದೇಶ ತೊಗೊಂಬಂದಿದ್ರೆ ಆ ಆದೇಶ ಪ್ರಕಾರವಾಗಿ ಪೆನ್ಷನ್ನ ನಿಂದ್ರಿಸ್ಬೋದು ಸರ್. ಆದರೆ ನಿಲ್ಲಿಸ್ಬೇಕು ಅಂದರೆ ಫಸ್ಟು ಅವ್ರಿಗೆ ನೋಟಿಸ್ ಕೊಡಬೇಕು, ಈ ಥರ ನಾವು ನಿಮ್ಮ ಪೆನ್ಷನ್ನ ನಿಲ್ಲಿಸ್ತಾ ಇದ್ದೀವಿ ಈ ಕಾರಣಕ್ಕೆ ಅಂತ ಹೇಳಿ. ಆ ನೋಟಿಸ್ ಕೊಟ್ಟಾದ್ಮೇಲೆ ಆ ನೋಟಿಸಲ್ಲಿ ಏನಾದರೂ ಸರಿಯಾಗಿ ಕಾರಣಗಳು ಕೊಟ್ಟಿಲ್ಲ ಅಂತ ಹೇಳಿದಾಗ ಆ ನೋಟಿಸ್ನ ನಾವು ಚಾಲೆಂಜ್ ಮಾಡ್ಬೋದು. ಹೈಕೋರ್ಟ್ ಆಗಿರಲಿ, ಇಲ್ಲಾಂದರೆ ಅವರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ,
3: ಕ್ಯಾಟ್
4: ಇದೆ, ಇಲ್ಲಾಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇದ್ರೆ
3: ಸೆಂಟ್ರಲ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್
4: ಟ್ರಿಬ್ಯುನಲ್ ಇದೆ. ಸೊ ಹಾಗಾಗಿ ಆ ಟ್ರಿಬ್ಯುನಲ್ ಅಲ್ಲಿ ಅವರು ಕೇಸ್ ಹಾಕೊಂಡು, ಈ ತರ ನಮ್ಮ ವಿಥೌಟ್ ನಮ್ಗೆ ನೋಟಿಸ್ ಇಲ್ದೇನೆ, ಇಲ್ಲಾಂದ್ರೆ ನೋಟಿಸ್ ಅಲ್ಲಿ ಸರಿಯಾಗಿ ಕಾರಣ ಕೊಟ್ಟಿಲ್ಲ, ಹಾಗಾಗಿ ನಮ್ಮ ಪೆನ್ಷನ್ ನ ನಿಲ್ಲಿಸಿದ್ದಾರೆ ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು.
3: ಈಗ ಪೆನ್ಷನ್ ನಿಲ್ಲಿಸುವಾಗ ಅವರಿಗೆ ಏನೋ ಒಂದು ಬೇರೆ ಬೇರೆ ಆದೇಶಗಳು ಇರಬಹುದು ಅಂತ ತಿಳ್ಕೋಣ. ಆ ಆದೇಶ ಅದು ಯಾಕೆ ಹೀಗೆ ಅಂತ ಹೇಳಿ ಇವರು ಇವರು ಕ್ವಶನ್ ಮಾಡಬಹುದು ಆಮೇಲೆ.
4: ನಿಜ ಸರ್
3: ಅಲ್ವಾ, ಇದನ್ನ ನಾವು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬೇಕಾಗುತ್ತೆ.
4: ಹೌದು ಸರ್. ಇವಾಗ ಕಾರಣಗಳು ಏನಿರ್ಬೋದು ಅಂದರೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಸರಿಯಾಗಿ ಇವರು ಕೆಲಸ ಮಾಡಿರಲಿಲ್ಲ, ಹಾಗಾಗಿ ನಾವು ಇವ್ರನ್ನ ಪೆನ್ಷನ್ನ ತಡೆ ಹಿಡಿಬೇಕು ಅಂತ ಹೇಳಿರ್ಬೋದು. ಆದರೆ ಎನ್ಕ್ವೈರಿನೇ ಚಾಲೆಂಜ್ ಮಾಡೋದಕ್ಕೆ ನಮಗೆ ಅವಕಾಶ ಬೇಕಾಗುತ್ತೆ.
3: ಅಲ್ಲ, ಇಂತಿಷ್ಟು ವರ್ಷ ಬರ್ತಾ ಇರ್ತದೆ, ಸುಮಾರು ವರ್ಷಗಳ ನಂತರ ಇದಕ್ಕಿದ್ದಂಗೆ ನಿಂತೋಗ್ಬಿಟ್ರೆ ಅದು ಏನೋ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಅಂತ ಅನ್ಬೇಕಾ, ಹೇಗೆ ಅದು?
4: ಸರ್, ಅದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸೇ ಆಗುತ್ತೆ. ಯಾಕಂದರೆ ಇವಾಗ ಒಂದು ಸುಮಾರು ವರ್ಷದಿಂದ ಪೆನ್ಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಇರಬೇಕಾಗುತ್ತೆ, ಅವ್ರ ಫ್ಯಾಮಿಲಿಗೂ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಅವ್ರಿಗೂ ಯಾರು ಎಂಪ್ಲಾಯ್ ಇದ್ರು ಅವ್ರಿಗೂ ಕೊಡಲೇಬೇಕಾಗುತ್ತೆ. ಮಿಡಲಲ್ಲಿ ವಿಥೌಟ್ ನೋಟಿಸ್ ಇಲ್ಲದೆ ಏನೂ ಇಲ್ಲದೆ ಆ ಥರ ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ ಸರ್.
3: ಬೇರೆ ಬೇರೆ ಕಾರಣಗಳಿಂದ ನಾವು ನಿಲ್ಲಿಸಿದ್ದೀವಿ ಅಂತ ಅನ್ಬೋದು. ಉದಾಹರಣೆ, ಯಾವುದೋ ಒಂದು ಲಿವಿಂಗ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಇರ್ತದೆ, ಅದೆಲ್ಲ ಇದೆ ಅಲ್ಲ. ನಿಶ್ಚಿತವಾದಂತಹ ಒಂದು ಕಾರಣ ಇದ್ರೆ ಮಾತ್ರ ಅವರು ಬೇಕಾದ್ರೆ ತಡೆ ಹಿಡಿಯಬಹುದು. ಅನಾವಶ್ಯಕವಾಗಿ ನಾವು ಎಲ್ಲ ಮಾಹಿತಿ ಕೊಟ್ಟಾಗ್ಲೂ ಕೂಡ ನಿಲ್ಲಿಸಿದ್ರು ಅಂತಂದ್ರೆ ಕಾನೂನಿನ ಮೂಲಕವಾಗಿ ಅದನ್ನು ಸರಿಪಡಿಸ್ಕೋಬಹುದು.
4: ನಿಜ ಸರ್.
3: ಈ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದಂತಹ ಬಸವಪ್ರಸಾದ್ ಕುನಾಲೆ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
6: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
7: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
6: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
7: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3.

ಇದ್ದೀರಾ? ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:07:30. ಈಗ ಕಾರ್ಯಕ್ರಮ ಹೊಂಬಿಸಿಲು. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಬಂದು ತಲುಪಬೇಕು. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದ್ರೆ, ಇಂದು ಕೆಲವೊಂದು ಒಗಟುಗಳು ಹಾಗೂ ಗಾದೆಗಳನ್ನ ಕುರಿತಾದಂತಹ ಪ್ರಶ್ನೆಗಳು ಇರುತ್ತೆ. ಎಂದಿನಂತೆ ಜ್ಞಾನಾರ್ಜನೆಯ ಪ್ರಶ್ನೆಗಳನ್ನ ಬಿಟ್ಟು ಇಂದು ಸ್ವಲ್ಪ ಫನ್ ಮಾಡೋಣ ಅಂತ ಹೇಳಿ ನಿಮಗೋಸ್ಕರ ಕೆಲವೊಂದು ಒಗಟುಗಳನ್ನ ತಂದಿದ್ದೀನಿ, ಹಾಗೆ ಗಾದೆಗಳನ್ನು ಸಹ ತಂದಿದ್ದೀನಿ. ಇದರ ಕುರಿತಾಗಿ ಇಂದಿನ ಪ್ರಶ್ನೆಗಳು ಇರ್ತಾವೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳಿಸೋದಕ್ಕೆ ನೀವು ನಮಗೆ ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನ ಬರೆದು ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ನೀವೆಲ್ಲ ಕಾತರರಾಗಿ ಕಾಯ್ತಾ ಇದ್ದೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ದುಂಡಾಗಿರುವ ನನಗೆ ಕೈಯಿಲ್ಲ ಕಾಲಿಲ್ಲ ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ ಬಡಿದರೆ ಬದುಕಲಾರೆ, ನಾನು ಯಾರು? ಮೊದಲನೆಯ ಒಗಟು, ದುಂಡಾಗಿರುವ ನನಗೆ ಕೈಯಿಲ್ಲ ಕಾಲಿಲ್ಲ ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ ಬಡಿದರೆ ಬದುಕಲಾರೆ, ನಾನು ಯಾರು ಅನ್ನೋದು ನಮ್ಮ ಮೊದಲನೆಯ ಒಗಟು. ಒಗಟಿಗೆ ಸರಿಯಾದ ಒಗಟನ್ನು ಬಿಡಿಸಿ ಸರಿಯಾದ ಉತ್ತರವನ್ನು ನಮಗೆ ಕಳಿಸಿ ವಾಟ್ಸಪ್ನ ಮೂಲಕ ಅಂತ ಹೇಳ್ತಾ ಮೊದಲನೇ ಹಾಡು ಬರ್ತಾ ಇದೆ ನಿಮಗೋಸ್ಕರ. ನವತಾರೆ ಚಿತ್ರದಿಂದ ಕೇಳಿ, ಎಂಜಾಯ್ ಮಾಡಿ.

0: ಬೇರೆ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆಯನ್ನ ಕೇಳಿದ್ದೆ. ದುಂಡಾಗಿರುವ ನನಗೆ ಕೈಯಿಲ್ಲ, ಕಾಲಿಲ್ಲ, ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ, ಬಡಿದರೆ ಬದುಕಲಾರೆ, ನಾನು ಯಾರು ಅನ್ನೋದು ನಮ್ಮ ಹಿಂದಿನ ಒಗಟಾಗಿತ್ತು. ಒಗಟಿಗೆ ಉತ್ತರವನ್ನಂತೂ ತುಂಬ ಜನ ಸರಿಯಾಗಿ ಕೊಟ್ಟಿದ್ದೀರಾ, ಹಾಗೆ ತುಂಬ ಜನ ಗೆಸ್ ಮಾಡ್ತಾ ಇದ್ದೀರಾ. ಏನಿರಬಹುದು ಉತ್ತರ? ಹಪ್ಪಳ ಇರಬಹುದಾ, ಅಥವಾ ಹುತ್ತ ಇರ್ಬೋದಾ, ತತ್ತಿನ ಅಂತ ಹೇಳ್ತಿದ್ದಾರೆ, ಮೊಟ್ಟೆ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಚೆಂಡು ಅಂತ ಉತ್ತರವನ್ನು ಕಳಿಸಿದ್ದೀರಾ. ಸೌದೆ ಇರ್ಬೋದು, ಇಡ್ಲಿ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ. ಹಾಗೇನೆ ದಾರಿ ಅಥವಾ ಸೊನ್ನೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ, ಹಾವು ಇರಬಹುದು ಅಂತ ಹೇಳ್ತಾ ಇದ್ದಾರೆ. ತುಂಬ ಬೇರೆ ಬೇರೆ ರೀತಿಯ ಉತ್ತರಗಳು ಬಂದಿದೆ. ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
0: ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಂದು ಒಗಟುಗಳನ್ನು ಕೇಳ್ತಾ ಇದ್ದೀವಿ. ನಮ್ಮ ಹಿಂದಿನ ಒಗಟನ್ನು ಸರಿಯಾಗಿ ಬಿಡಿಸಿ ಸರಿಯಾದ ಉತ್ತರವನ್ನು ಕೊಟ್ಟಂತವರು ಜಗದಾಂಬಿಕಾ ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಹೆಚ್ ಕುಮಾರ್ ಜೋಗಿಹಳ್ಳಿ, ಆನಂದ್ ಆಧೋನಿ ಸಿಂಧನೂರು, ಸುಧಾ ಬೂದಿಹಾಳ್, ರೇಖಾ ಯಲಹಂಕ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಶಾಂತಾಚಾರ ಬಡಿಗೇರ ಕೊಕ್ಕನೂರು, ಚೇತನ್ ನೇತ್ರಾ ಕೆಂಗೇರಿಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಶಂಕರ್ ರೇಣುಕ ಬೆಲ್ಲದ ಮರ, ಹಾಗೆ ನಂಬರ್ ಎಂಡಿಂಗ್ ವಿತ್ 9761 ಇವರು ಸಹ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಸರಿಯಾದ ಉತ್ತರಗಳು ಬರ್ತಾ ಇದೆ. ವೇದಾ ಶೆಟ್ಟಿ ಅವರು ಕಾಳಾವರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ನು ಹಲವರು, ಇನ್ನು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು ಇವರು ಸಹ ಉತ್ತರವನ್ನು ಟೈಪ್ ಮಾಡ್ತಾ ಇದ್ದಾರೆ. ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನೀವೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತಂದರೆ ಮಡಕೆ. ಮಡಕೆ ಸರಿಯಾದ ಉತ್ತರ ಅಂದರೆ ಮಣ್ಣಿನಿಂದ ಮಾಡಿದಂತಹ ಮಡಕೆ. ದುಂಡಾಗಿರುತ್ತೆ, ಇದಕ್ಕೆ ಕೈಯಿಲ್ಲ, ಕಾಲಿಲ್ಲ, ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲ್ಲ, ಇದು ಇನ್ನೂ ಗಟ್ಟಿಯಾಗುತ್ತೆ, ಹಾಗೆ ಬಡಿದರಂತೂ ಬದುಕಲ್ಲ ಅನ್ನೋದು ಈ ಒಗಟಿನ ತಾತ್ಪರ್ಯ ಆಗಿತ್ತು. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸುವ ಪ್ರಯತ್ನ ಮಾಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಯೆಡೆಗೆ ಸಾಗೋಣ. ಎರಡನೇ ಪ್ರಶ್ನೆ, ಎರಡನೇ ಒಗಟು, ಬಂಗಾರದ ಗುಬ್ಬಿ ಬಲದಿಂದ ನೀರು ಕುಡಿಯುತ್ತದೆ, ಏನದು? ಬಂಗಾರದ ಗುಬ್ಬಿ ಬಲದಿಂದ ನೀರು ಕುಡಿಯುತ್ತದೆ, ಏನದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಮತ್ತೊಮ್ಮೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ರನ್ನ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯ ಬರೆದಿದ್ದು ಕೆ ಕಲ್ಯಾಣ್, ಹಾಗೆ ಸಂಗೀತವನ್ನ ನೀಡಿದ್ರು ವಿ ಹರಿಕೃಷ್ಣ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಗಟುಗಳನ್ನ ಬಿಡಿಸುವಂತಹ ಸಮಯ. ಹಿಂದಿನ ಒಗಟಾಗಿತ್ತು, ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತದೆ ಏನದು ಅನ್ನೋದು. ಸರಿಯಾದ ಉತ್ತರವನ್ನ ತುಂಬಾ ಜನ ಕೊಟ್ಟಿದ್ದೀರಾ. ಅದರಲ್ಲಿ ಸರಿಯಾದ ಉತ್ತರ ಕೊಟ್ಟಂತಹ ಮೊದಲಿಗರ ಹೆಸರನ್ನ ಓದಲಾಗುತ್ತೆ. ಹರೀಶ್ವರು ಮಲ್ಲೇಶ್ವರದಿಂದ, ನಿತ್ಯ ನೆಲಮಂಗಲದಿಂದ, ಹೊನ್ನೂರು ಅಲಿ ಹನುಮಂತಪುರ, ಲೀಲಾ ಬೇಗೂರು, ಯುವರಾಜ್ ವಿಜಯಪುರ, ಪ್ರಸನ್ನಕುಮಾರ್ ದಾವಣಗೆರೆ, ಜಯಶ್ರೀ ಸುನೀಲ್ ರಾಜಾಜಿನಗರ, ವಾಣಿಶ್ರೀ ಧಾರವಾಡ, ಗೀತಾ ಜೋಶಿ ಕಲಬುರಗಿ, ಮಂಜುನಾಥ್ ಲಗ್ಗೆರೆ, ಹೇಮಂತ್ ಹೇಸರಘಟ್ಟ, ನಾಗರಾಜ್ ಬನ್ನೂರು, ಮಾಲಾ ಮಾಚೋಹಳ್ಳಿ, ಜಿಎಸ್ ಚಂದನ ಚಿತ್ರದುರ್ಗ, ಮೀನಾಕ್ಷಿ ಎಂಟನೇ ಮೈಲಿ, ಶ್ರೀನಿವಾಸ್ ಹೊಸಕೋಟೆಯಿಂದ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆ. ಹಿಂದಿನ ಒಗಟಾಗಿತ್ತು, ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತದೆ ಏನದು ಅನ್ನೋದು. ಸರಿಯಾದ ಉತ್ತರ ದೀಪ. ದೀಪ ಅನ್ನೋದು ಈ ಹಿಂದಿನ ಒಗಟಿನ ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕಳಿಸಿದ್ದವರು ಹಾಗೂ ಸಂದೇಶವನ್ನು ಕಳಿಸಿದಂತಹ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಳಿಲು ಏರಿದರೆ ಅರಳಿ ಮರ ಡ್ಯಾಶ್. ಅಳಿಲು ಏರಿದರೆ ಅರಳಿ ಮರ ಡ್ಯಾಶ್.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
6: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್, ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:32:39. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆ ಒಗಟುಗಳನ್ನ ಕೇಳ್ತಾ ಇದ್ವಿ, ಗಾದೆ ಮಾತುಗಳನ್ನ ಪೂರ್ಣಗೊಳಿಸಿ ಅಂತ ಕೇಳ್ತಾ ಇದ್ವಿ. ಹಿಂದಿನ ಪ್ರಶ್ನೆ ಆಗಿತ್ತು ಗಾದೆಯನ್ನ ಪೂರ್ಣಗೊಳಿಸೋದು. ಸರಿಯಾದ ಉತ್ತರವನ್ನ ಕೊಟ್ಟಂತಹ ಪ್ರೀತಿಯ ಕೇಳುಗರ ಹೆಸರನ್ನ ಓದುವಂತಹ ಸಮಯ. ರಮ್ಯಾ ಚಿಕ್ಕಮಗಳೂರಿನಿಂದ, ಅರಕೆರೆಯಿಂದ ಪಂಡಿತ್ ಸಾರ್ವಾಡ್, ಕಿಶನ್ ರೋಷನ್ ಶೋಭರಾಣಿ ಮಂಡ್ಯ, ಅನಿಲ್ ಬಿಷ್ಟಣ್ಣನವರ್ ಶಮನೆ ವಾಡಿ, ಎಲ್ಲೋಜಿ ಮೋರ್ ಗಬ್ಬೂರು, ಜಯಶ್ರೀ ಸುನಿಲ್ ರಾಜಾಜಿನಗರ, ದೈವಿಕ್ ಹರಿಹರ, ಮಂಡಿಕಲ್ ಕೃಪಾ ಉಮೇಶ್, ಆಶಾಶಣೆ ಮಡಿಕೇರಿ, ಉಷಾ ಬಿ ಪ್ರಕಾಶ್ ಮೈಸೂರು, ಸಿದ್ದುಗಾವಡೆ ರಾಮನಕೊಪ್ಪ, ಸಿಂಗ ಅಯ್ಯಂಗಾರ್ ಹಾಸನ, ಅನಂತಕುಮಾರ್ ಎಟಿ ಅಗಚಹಳ್ಳಿ, ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕೆ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಪಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ. ಸಂದೇಶವನ್ನು ಕಳಿಸಿರುವಂತಹ

ನಿಮ್ಮೆಲ್ಲರಿಗೂ ಹಾಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ಹಿಂದಿನ ಗಾದೆಯಾಗಿತ್ತು, ಅಳಿಲು ಏರಿದರೆ ಅರಳಿ ಮರ ಅಲ್ಲಾಡೀತೆ. ಅರಳಿ ಮರ ಅಲ್ಲಾಡೀತೆ ಅನ್ನೋದು ಸರಿಯಾದ ಉತ್ತರ. ಈ ಗಾದೆ ಏನು ಅಂದರೆ, ಅಳಿಲು ಏರಿದರೆ ಅರಳಿ ಮರ ಅಲ್ಲಾಡೀತೆ. ಅಂದರೆ ಅಳಿಲು ಏರೋದ್ರಿಂದ ಯಾವುದಾದ್ರೂ ಪ್ರಭಾವ ಬೀರಕ್ಕಾಗುತ್ತಾ, ಅರಳಿ ಮರ ಅಷ್ಟು ಗಟ್ಟಿಯಾಗಿ ಅಷ್ಟು ದೊಡ್ಡದಾಗಿರುತ್ತೆ ಅನ್ನೋದು ಈ ಗಾದೆಯ ಅರ್ಥ. ಹಾಗೆ ಸರಿಯಾದ ಉತ್ತರ ಅಲ್ಲಾಡೀತೆ ಅನ್ನುವಂತಹದ್ದಾಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿರುವಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಒಗಟನ್ನು ಬಿಡಿಸುವಂತಹ ಸಮಯ. ನಾಲ್ಕು ಕಾಲುಗಳಿವೆ ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದರೆ ನಾನ್ಯಾರು? ನಾಲ್ಕು ಕಾಲುಗಳಿವೆ ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದರೆ ನಾನ್ಯಾರು ಅನ್ನೋದು ನಮ್ಮ ಮುಂದಿನ ಒಗಟು. ಒಗಟನ್ನು ಬಿಡಿಸೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ ಬರ್ತಾ ಇದೆ. ಮುಂದಿನ ಗೀತೆ ರಂಗ SSLC ಚಿತ್ರದಿಂದ ರಾಜೇಶ್ ಕೃಷ್ಣನ್ರವರ ಧ್ವನಿಯಲ್ಲಿ, ಹಾಗೆ KS ಚಿತ್ರರವರ ಧ್ವನಿಯಲ್ಲಿ ಬರ್ತಾ ಇರುವ ಈ ಹಾಡು ನಿಮಗೋಸ್ಕರ. ಕೇಳಿ, ಎಂಜಾಯ್ ಮಾಡಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಸುಮಧುರವಾದ ಗೀತೆಗಳು ಹಾಗೆ ಒಗಟುಗಳ ಜೊತೆಗೆ ಕಾರ್ಯಕ್ರಮದಲ್ಲಿ ಮೋಜು ಮಸ್ತಿ ಹಾಗೂ ಮನೋರಂಜನೆಯ ಜೊತೆಗೆ ಸಾಗ್ತಾ ಇದ್ದೇವೆ. ಹಿಂದಿನ ಒಗಟಾಗಿತ್ತು, ನಾಲ್ಕು ಕಾಲುಗಳಿವೆ, ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದ್ರೆ ನಾನ್ಯಾರು ಅನ್ನೋದು ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ಅಂತ ನೋಡುವಂತಹ ಸಮಯ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಸನ್ ಸಾಬ್, ಹರೀಶ್ ಮಲ್ಲೇಶ್ವರ, ಆದಿತ್ ಸಾಗರ್ ಸಿಂಧನೂರು, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ರಾಜ್ಕುಮಾರ್ ಕಾತರಕಿ ಕೆಎಚ್ ಪಿ ಕಾಲೋನಿ, ಸುಲೋಚನಾ ಭೀಮನಕೋಣೆ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿ, ಆಶಾ ಶ್ರೀನಿವಾಸ್ ಭಿನ್ನಿಪೇಟೆ, ಸಚ್ಚಿದಾನಂದ ಮೂರ್ತಿ ಬೆಂಗಳೂರು, ಕೃತಿಕಾ ಗಣೇಶ್ ಮಾರತಹಳ್ಳಿ, ಶಿವಕುಮಾರ್ ಜಿಎಸ್, ಹೆಚ್ ಕುಮಾರ್ ಜೋಗಿಹಳ್ಳಿ, ಗಾಯತ್ರಿ ಧಾರವಾಡ, ಉಷಾ ಪರಮೇಶ್, ಪವನ್ ಕುಮಾರ್ ಗಣೇಶ್ ಹೊಡೆನೂರು, ಸುನಂದಾಸ್ಕಂದ ಲೇಔಟ್, ಮಂಗಳ ಮೈಸೂರು, ಮಾಲಾ ಮಾಚೋಹಳ್ಳಿ, ಎ ಹರಿಹರದ್ ವಿಜ್ಞಾನ ನಗರ. ಕಾರ್ಯಕ್ರಮದಲ್ಲಿ ಒಗಟನ್ನ ಸರಿಯಾಗಿ ಬಿಡಿಸಿರೋ ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ ಹಾಗೆ ಸಂದೇಶವನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀರಿ, ಒಗಟನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀರಿ, ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಕುರ್ಚಿ. ಕುರ್ಚಿ ಅಥವಾ ಚೇರ್ ಅನ್ನೋದು ಸರಿಯಾದ ಉತ್ತರ. ನಾಲ್ಕು ಕಾಲುಗಳಿವೆ, ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದ್ರೆ ನಾನ್ಯಾರು ಅನ್ನುವ ಒಗಟ್ಟಿನ ಸರಿಯಾದ ಉತ್ತರ ಕುರ್ಚಿ. ಹಾಗೆ ಕೇಳುಗರೊಬ್ರು ಕೇಳ್ತಾ ಇದ್ರು, ಹಿಂದಿನ ಒಗಟ್ಟಿನ ಉತ್ತರ ಗೊತ್ತಾಗಿಲ್ಲ ಅಂತ. ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತೆ, ಅದು ಏನು ಅಂತ ಅಂದ್ರೆ ದೀಪ. ದೀಪ ಅನ್ನೋದು ಸರಿಯಾದ ಉತ್ತರ. ಯಾರ್ಯಾರಿಗೆ ಹಿಂದಿನ ಒಗಟಿಗೂ ಉತ್ತರ ಗೊತ್ತಿರಲೋ ಅವರಿಗೋಸ್ಕರ ಈ ಮಾಹಿತಿ. ನಮ್ಮ ಕಾರ್ಯಕ್ರಮದ ಮುಂದಿನ ಒಗಟು, ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ. ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ. ಈ ಒಗಟನ್ನ ನೀವು ಬಿಡಿಸ್ಬೇಕು, ಬಿಡಿಸಿ ಸರಿಯಾದ ಉತ್ತರವನ್ನ ನಮಗೆ ಕಳಿಸ್ಬೇಕು. ಸರಿಯಾದ ಉತ್ತರವನ್ನ ಕಳಿಸುವುದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
4: ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಶ್ನೆಗಳು ಒಗಟುಗಳಾಗಿತ್ತು. ಒಗಟುಗಳಿಗೆ ಸರಿಯಾದ ಉತ್ತರವನ್ನ ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ. ಹಿಂದಿನ ಒಗಟಾಗಿತ್ತು, ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ ಅನ್ನೋದು ಹಿಂದಿನ ಒಗಟು. ಇದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಹಾಗೆ ರೇಖಾ ಯಲಹಂಕದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಹರೀಶ್ ಮಲ್ಲೇಶ್ವರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆ ಸುಧಾ

ಬಿಹಾಳ್, ವಾಸಿಮಲಿ ಜಗಳೂರು, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು, ಗಾಯತ್ರಿ ಧಾರವಾಡ, ಮಾಲಾ ಮಾಚೋಹಳ್ಳಿ, ಪ್ರಸನ್ನಕುಮಾರ್ ದಾವಣಗೆರೆ, ವೇದಾ ಶೆಟ್ಟಿಕಾಳವರ ಕುಂದಾಪುರ, ಚೇತನ್, ಗುಣವತಿ ಭೀಮಪ್ಪ ದಾವಣಗೆರೆ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಆನಂದ್ ಆದೋನಿ ಸಿಂಧನೂರು, ಅಶ್ವಥ್ ನಾರಾಯಣ ಚಲ್ಲಘಟ್ಟ ಬೆಂಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿಯಿಂದ, ಹಾಗೆಯೇ ಸುನಂದಾಸ್ಕಂದ ಲೇಔಟ್ನಿಂದ ಸುದರ್ಶನ್ ಅವರು, ಉಷಾ ಬಿ ಪ್ರಕಾಶ್ ಮೈಸೂರು ಕಲಬುರಗಿ, ಗೀತಾ ಜೋಶಿ ಕಲಬುರಗಿಯಿಂದ, ಸಿಂಧನೂರು ಸುರೇಶ್ ಬುಳಟಿಗೆಯವರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ, ಇವರು ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸರಿಯಾದ ಉತ್ತರವನ್ನು ಮತ್ತಾರು ಕೊಟ್ಟಿದ್ದಾರೆ ಅಂದರೆ ಮಂಡಿಕಲ್ ಕೃಪಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ತೀರ್ಥಪ್ರಸಾದ್ ದೊಡ್ಡಮೆಟ್ಟಿ ಕುರ್ಕೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಮಂಡ್ಯದಿಂದ, ಹಾಗೆ ಇನ್ನು ಹಲವಾರು ಜನ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಶಂಕರ್ ರೇಣುಕಾ ಬೆಲ್ಲದ ಮರ, ಆಶಾ ಶೆಣೈ ಮಡಿಕೇರಿ, ಹೀಗೆ ಇನ್ನು ಹಲವಾರು ಜನ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರವನ್ನು ಕಳಿಸಿರುವ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಕಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಹ ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ, ಸರಿಯಾದ ಉತ್ತರ ಶಾವಿಗೆ. ಶಾವಿಗೆ, ಶಾವಿಗೆನ ಮೊದಲು ಒಳ್ಳಿಗೆ ಹಾಕುವ ಮೊದಲು ಒಂದು ಹಿಟ್ಟಿನ ಉಂಡೆಯನ್ನು ಮಾಡಿಕೊಂಡು ಒಂದಾಗಿ ಹಾಕಿರ್ತೀವಿ, ಅದು ಹೊರಬರೋದು ನೂರಾಗಿ. ಇದು ಈ ಒಗಟಿನ ಅರ್ಥ ಆಗಿತ್ತು. ಹೊಮ್ಮಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಗಾದೆಯನ್ನು ಪೂರ್ಣಗೊಳಿಸಬೇಕು. ಗಾದೆ ಉಂಡದ್ದೇ ಯುಗಾದಿ ಡ್ಯಾಶ್, ಉಂಡದ್ದೇ ಯುಗಾದಿ ಡ್ಯಾಶ್ ಅನ್ನೋದು ನಮ್ಮ ಮುಂದಿನ ಗಾದೆ. ಗಾದೆಯನ್ನು ಪೂರ್ಣಗೊಳಿಸಬೇಕು, ಉಂಡದ್ದೇ ಯುಗಾದಿ ಡ್ಯಾಶ್. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಕಡಿಮೆ ಕಾಲಾವಕಾಶ ಇದೆ. ನಿಮಗೆ ಒಂದು ಪುಟ್ಟ ಹಾಡು, ಹಾಡಿನ ನಂತರ ಮತ್ತೆ ವಾಪಸ್ಸಾಗೋಣ. ಯಾರ್ಯಾರು ಈ ಗಾದೆಯನ್ನು ಸರಿಯಾಗಿ ಪೂರ್ಣಗೊಳಿಸ್ತೀರಾ ಅಂತ ನೋಡೋಣ.

ಆರ್ ಆರ್ ಆರ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ರಾಹುಲ್ ಸಿಪ್ಲಿಗಂಜ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡು. ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಗಟುಗಳನ್ನ ಕೇಳ್ತಾ ಇದ್ವಿ. ಹಿಂದಿನ ಒಗಟನ್ನ ಸರಿಯಾಗಿ ಬಿಡಿಸಿದವರ ಹೆಸರನ್ನ ನೋಡುವಂತಹ ಸಮಯ. ಸುಧಾ, ನಿತ್ಯ, ನೇತ್ರ ಕೆಂಗೇರಿ, ಮಂಜುನಾಥ್ ಲಗ್ಗೇರಿ, ವರಲಕ್ಷ್ಮಿ ಪೀಣ್ಯ, ವಾಸಿಮಲ್ಲಿ ಜಗಳೂರು, ಸುದರ್ಶನ್ ಪೀಣ್ಯ, ಅಭಿಜ್ಞ, ದೊಡ್ಡ ಕಲ್ಲಸಂದ್ರ, ಸಿಂಗ, ಅಯ್ಯಂಗಾರ್ ಹಾಸನ, ಗುಂಡೇಶ್ವರ್ ಹಾಳಕಟ್ಟಿ ವಿಜಯಪುರ, ಅನನ್ಯ ಜಿ ಹರಿಹರ, ಪ್ರಸಾದ್ ಶಿರವಂತೆ. ಹಾಗೆ ಇದ ನಂಬರ್ ಎಂಡಿಂಗ್ ವಿತ್ ಹಾನ್ಗಲ್ ಹಾವೇರಿಂದ ಅಂತ ಕಳಿಸಿದ್ದಾರೆ. ನಿಮ್ಮ ಹೆಸರನ್ನ ಮುಂದಿನ ಸಲ ಬರೆದು ಕಳಿಸಿ. 9781 ನಂಬರ್ ಕೊನೆ ಆಗುತ್ತೆ. ಇವರು ಸಹ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಿಂದಿನ ಗಾದೆ ಆಗಿತ್ತು ಉಂಡದ್ದೆ ಯುಗಾದಿ ಮಿಂದದ್ದೆ ದೀಪಾವಳಿ ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ.

0: ಸಮಯ ಆಗ್ತಾ ಇದೆ 4 ಗಂಟೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಯೇ ಆಕಾಶವಾಣಿ ಹೇ ಪ್ರಸ್ತುತ ಹಮಾರಾ ವಿಶೇಷ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ಸ್.

तस्वीर हटाए होगी, हर तरफ मुझको।

ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5 ಗಂಟೆ. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ. ಕಪಿಲ್ ಮತ್ತು ಅನಿಲ್ ರಾಜೀವ್ ಅವರ ಧ್ವನಿಯಲ್ಲಿ ARM ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ DN ಥಾಮಸ್.

ವಿಜಯಪ್ರಕಾಶ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕೇಳಿ ದೇಸಾಯಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಯಿ ಕಾರ್ತಿಕ್.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಕೆಳಗರೆ ತರಂಗಾಂತರ 102.1 ಮೆಗಾಹರ್ಟ್ಸ್ನ ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕವಿರಾಜ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್. ಗೌರಿ ಚಿತ್ರದ ಗೀತೆ, ಹಾಡಿದ್ದಾರೆ ನಿಹಾಲ್.

ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಕೇಳಿ ಬ್ಯಾಕ್ ಬೆಂಚಸ್ ಚಿತ್ರದ ಗೀತೆ. ಧನಂಜಯ ರಾಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಕುಲ್ ಅಭಯಂಕರ್.

0: 1 million cigarette is injurious to your health.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಬಿಸಿ ಬಿಸಿ ಐಸ್ ಕ್ರೀಮ್ ಚಿತ್ರದ ಗೀತೆ. ಅರವಿಂದ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಕುಲ್ ಅಭಯಂಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಯುವ ವೈವಿಧ್ಯ ಮಾಹಿತಿ ಮನೋರಂಜನೆ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಪಿಂಚಿ.
1: ಯುವ ಸ್ನೇಹಿತರೆ, ಈ ತಿಂಗಳದ 3ನೇ ಗುರುವಾರದ ಮಾಹಿತಿ ಮನೋರಂಜನೆಯ ಯುವ ವೈವಿಧ್ಯಕ್ಕೆ ನಿಮಗೆಲ್ಲ ಸ್ವಾಗತ.

ಮೊದಲಿಗೆ ಈ ಪಕ್ಷಾಂತರ ಕಾಯ್ದೆ ಈ ಬಗ್ಗೆ ಒಂದು ಮಾಹಿತಿ ಇದೆ ಕೇಳಿ. ಪಕ್ಷಾಂತರ ಅನ್ನುವಂಥ ವಿಷಯವನ್ನು ನೀವು ಅನೇಕ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಕೇಳಿರ್ತೀರಿ ಇತ್ತೀಚೆಗೆ. ಈ ಪಕ್ಷಾಂತರ ಅಂದರೆ ಏನು, ಅದರ ವ್ಯಾಖ್ಯಾನ ಏನು ಅನ್ನೋದನ್ನು ನೋಡೋದಾದರೆ, ಶಾಸಕಾಂಗದ ಚೌಕಟ್ಟಿನಲ್ಲಿ ಪಕ್ಷಾಂತರ ಅಂತಂದರೆ ಒಬ್ಬ ಚುನಾಯಿತ ಪ್ರತಿನಿಧಿಯು ತಾನು ಆಯ್ಕೆಯಾದ ರಾಜಕೀಯ ಪಕ್ಷದ ಸದಸ್ಯತ್ವವನ್ನು ಸ್ವಯಂ ಪ್ರೇರಿತವಾಗಿ ತ್ಯಜಿಸುವುದು ಅಥವಾ ಸದನದಲ್ಲಿ ಪಕ್ಷದ ಅಧಿಕೃತ ನಿರ್ದೇಶನ ಅಂದರೆ ವಿಪ್ ಅಂತ ಹೇಳ್ತೀವಲ್ವ ಅದನ್ನು ಉಲ್ಲಂಘಿಸಿ ಮತ ಚಲಾಯಿಸುವುದು, ಜನರು ಒಂದು ಪಕ್ಷದ ಸಿದ್ಧಾಂತ ಮತ್ತು ಪ್ರಣಾಳಿಕೆಯನ್ನು ನಂಬಿ ಮತ ಹಾಕಿರ್ತಾರೆ, ಆ ನಂಬಿಕೆಗೆ ದ್ರೋಹವಾಗದಂತೆ ತಡೆಯಲು ಭಾರತದಲ್ಲಿ ಕಟ್ಟುನಿಟ್ಟಾದ ಕಾನೂನು ಚೌಕಟ್ಟನ್ನು ರೂಪಿಸಲಾಗಿದೆ, ಅದುವೇ ಪಕ್ಷಾಂತರ ಕಾಯ್ದೆ. ಇನ್ನು 10ನೇ ಅನುಸೂಚಿ ಮತ್ತು ಸಾಂವಿಧಾನಿಕ ತಿದ್ದುಪಡಿಯನ್ನು ಒಂದು ತರಲಾಗಿದೆ. ರಾಜಕೀಯ ಅಸ್ಥಿರತೆಯನ್ನು ತಡಿಬೇಕು ಅಂತೇಳಿ 1985ರಲ್ಲಿ 52ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 10ನೇ ಅನುಸೂಚಿಯನ್ನು ಸೇರಿಸಲಾಗಿದೆ. ಇದರ ಸಾಮಾನ್ಯವಾಗಿ ಪಕ್ಷಾಂತರ ವಿರೋಧಿ ಕಾನೂನು ಅಂತ ಹೇಳಲಾಗ್ತದೆ. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನೋಡೋದಾದರೆ 1967ರಲ್ಲಿ ಹರಿಯಾಣದ ಶಾಸಕ ಗಯಲಾಲ್ ಎನ್ನುವವರು ಒಂದೇ ದಿನ 3 ಪಕ್ಷವನ್ನು ಬದಲಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ 1968ರಲ್ಲಿ ಪಕ್ಷಾಂತರವನ್ನು ತಡೆಯಲು ಅನೇಕ ಪ್ರಯತ್ನಗಳು ನಡೆದವು. ಪಕ್ಷಾಂತರಗಳಿಗೆ ಲಗಾಮು ಹಾಕುವ ಉದ್ದೇಶದಿಂದ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು 1985ರ ಜನವರಿ 30ರಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ಇದನ್ನು ಸಂವಿಧಾನದ 52ನೇ ತಿದ್ದುಪಡಿಯಲ್ಲಿ 10ನೇ ಶೆಡ್ಯೂಲ್ನಲ್ಲಿ ಸೇರ್ಪಡೆ ಮಾಡಲಾಯಿತು. 2003ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಕಾಯ್ದೆಗೆ ಮತ್ತಷ್ಟು ಬಲ ತುಂಬಿದರು ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕು. 2003ರಲ್ಲಿ ತರಲಾದಂಥ 91ನೇ ತಿದ್ದುಪಡಿ ಈ ಕಾನೂನನ್ನು ಮತ್ತಷ್ಟು ಬಲಪಡಿಸಿದೆ. ಈ ತಿದ್ದುಪಡಿ ಪ್ರಕಾರ ಪಕ್ಷಾಂತರ ಮಾಡಿದವರು ಸಚಿವ ಸ್ಥಾನ ಪಡೆಯುವುದನ್ನು ತಡೆಯಲು ಸಚಿವ ಸಂಪುಟದ ಗಾತ್ರವನ್ನು ಸದನದ ಒಟ್ಟು ಬಲದ ಶೇಕಡ 15ಕ್ಕೆ ಸೀಮಿತಗೊಳಿಸಲಾಯಿತು. ಆವತ್ತಿನಿಂದ ಒಟ್ಟು ಸಚಿವ ಸ್ಥಾನದ ಶೇಕಡ 15ರಷ್ಟು ಮಾತ್ರ ಶಾಸಕರು ಸಚಿವರಾಗಲಿಕ್ಕೆ ಅರ್ಹತೆಯನ್ನು ಪಡೀತಾರೆ ಮತ್ತು ಸಚಿವ ಸಂಪುಟದಲ್ಲಿ ಸೇರಲಿಕ್ಕೆ ಅರ್ಹತೆ ಇದೆ. ಇನ್ನು ಅನರ್ಹತೆಯ ಮಾನದಂಡಗಳೇನು ಅಂತ ನೋಡೋದಾದರೆ, ಒಬ್ಬ ಸದಸ್ಯ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದರೆ ಅಥವಾ ಪಕ್ಷದ ವಿಪ್ ಉಲ್ಲಂಘಿಸಿದರೆ ಅವರನ್ನು ಸಭಾಪತಿಗಳು ಅನರ್ಹಗೊಳಿಸಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ವಿನಾಯಿತಿ ಇದೆ. ಒಂದು ವೇಳೆ ಒಂದು ರಾಜಕೀಯ ಪಕ್ಷದ ಕನಿಷ್ಠ 1/2 ಸದಸ್ಯರು ಒಟ್ಟಾಗಿ ಮತ್ತೊಂದು ಪಕ್ಷದೊಂದಿಗೆ ವಿಲೀನಗೊಳ್ಳಲು ನಿರ್ಧರಿಸಿದರೆ ಅವರನ್ನು ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿ ಅನರ್ಹಗೊಳಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಒಂದು 10 ಜನ ಒಂದು ಪಕ್ಷದಿಂದ ಆಯ್ಕೆಯಾಗಿ ಶಾಸಕರು, ಸಂಸದರು ಅಥವಾ ಜಿಲ್ಲಾ ಪಂಚಾಯಿತಿಯ, ತಾಲೂಕು ಪಂಚಾಯಿತಿಯ ಅಥವಾ ನಗರ ಪ್ರದೇಶದ ನಗರ ಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿದ್ದರು ಅಂತಂದರೆ ಒಂದು 10 ಜನ ಒಂದು ಪಕ್ಷದಿಂದ, ಅದರಲ್ಲಿ ಕನಿಷ್ಠ 7ರಿಂದ 8 ಜನ ಸದಸ್ಯರು ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬೆಂಬಲಿಸಿದರೆ ಅವರು ಈ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ರಕ್ಷಣೆ ಪಡೀತಾರೆ. ಅಂದರೆ ಇಲ್ಲಿ ಸಭಾಪತಿಗಳ ಅಂತಿಮ ಅಧಿಕಾರ ಕೂಡ ಇಲ್ಲಿ ಬಳಸಬಹುದಾಗ್ತದೆ. ಪಕ್ಷಾಂತರದ ದೂರುಗಳು ಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಆಯಾ ಸಂಸತ್ತು ಅಂದರೆ ರಾಜ್ಯಸಭೆಯ ಸಭಾಪತಿಗಳಿಗೆ, ಲೋಕಸಭೆಯ ಸ್ಪೀಕರ್ಗೆ, ಇನ್ನು ವಿಧಾನಸಭೆಯಲ್ಲಾದರೆ ವಿಧಾನಸಭಾಧ್ಯಕ್ಷರಿಗೆ, ವಿಧಾನ ಪರಿಷತ್ನಲ್ಲಾದರೆ ವಿಧಾನ ಪರಿಷತ್ ಸಭಾಧ್ಯಕ್ಷರಿಗೆ ಅಧಿಕಾರ ಇರ್ತದೆ. ಅವರ ನೇತೃತ್ವದ ಲೋಕಸಭೆಯು ಸ್ಪೀಕರ್ಗೆ ಇರ್ತದೆ. ಇಲ್ಲಿ ಅವರು ಕೂಡ ಅಧಿಕಾರವನ್ನು, ವಿವೇಚನಾ ಅಧಿಕಾರವನ್ನು ಅತ್ಯಂತ ನಿರ್ಣಾಯಕವಾಗಿ ತೆಗೆದುಕೊಳ್ತಾರೆ. ಇನ್ನು ಕಾನೂನಿನ ಮಹತ್ವ ಮತ್ತು ರಾಜಕೀಯ ನೈತಿಕತೆಯನ್ನು ನಾವು ನೋಡೋದಾದರೆ, ಪಕ್ಷಾಂತರ ವಿರೋಧಿ ಕಾನೂನು ಕೇವಲ ಶಿಕ್ಷೆಯಲ್ಲ, ಅದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಾಧನ ಅಂತ ಹೇಳಲಾಗ್ತದೆ. ಚುನಾಯಿತ ಪ್ರತಿನಿಧಿಗಳು ಜನಾದೇಶಕ್ಕೆ ಬದ್ಧರಾಗಿರಬೇಕು ಎಂಬುದು ಇದರ ಆಶಯ ಕೂಡ. ಹಾಗಾಗಿ ಒಟ್ಟು ಸದಸ್ಯರ ಶೇಕಡ 1/2 ನಿಯಮದಡಿಯಲ್ಲಿ ಕಾನೂನುಬದ್ಧವಾಗಿದ್ದರೂ ಇದು ರಾಜಕೀಯ ನೈತಿಕತೆಯ ಬಗ್ಗೆ ಹೊಸ ಚರ್ಚೆಯನ್ನು ಕೂಡ ಹುಟ್ಟುಹಾಕ್ತದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಏನೆಲ್ಲ ಅಂಶ

0: ಅಂಶಗಳನ್ನು ಒಳಗೊಂಡಿದೆ ಮತ್ತು ಹೇಗೆ ಅದು ಅಸ್ತಿತ್ವಕ್ಕೆ ಬಂತು ಅನ್ನೋದರ ಬಗ್ಗೆ ಮಾಹಿತಿ ಕೇಳಿದಿರಲ್ವ. ಈಗ ಎಚ್ ಎಸ್ ನಾಗರತ್ನ ಅವರು ಈ ಬಿಸಿ ಗಾಳಿ ಅಥವಾ ಉಷ್ಣ ಅಲೆ ಅಂದ್ರೇನು ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ, ಕೇಳಿ.
1: ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆ ಅವಧಿಯಲ್ಲಿ ಪದೇ ಪದೇ ಕೇಳುವ ಮತ್ತು ಅನುಭವಿಸುವ ಒಂದು ಗಂಭೀರ ಹವಾಮಾನ ವಿದ್ಯಮಾನ ಬಿಸಿಗಾಳಿ ಅಥವಾ ಉಷ್ಣ ಅಲೆ. ಇದು ಸಾಮಾನ್ಯ ಬಿಸಿಲಲ್ಲ, ಬದಲಾಗಿ ಮಾನವನ ಆರೋಗ್ಯ ಮತ್ತು ಪರಿಸರ ಮೇಲೆ ತೀವ್ರ ಪರಿಣಾಮ ಬೀರುವ ನೈಸರ್ಗಿಕ ವಿಕೋಪ. ಈ ಬಿಸಿಗಾಳಿಯ ಇಂದಿನ ವೈಜ್ಞಾನಿಕ ಅದರ ಪರಿಣಾಮಗಳು ಮತ್ತು ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳಿಯೋಣ. ಯಾವುದೇ ಒಂದು ಪ್ರದೇಶದ ಗರಿಷ್ಠ ತಾಪಮಾನವು ಸತತವಾಗಿ ಕೆಲವು ದಿನಗಳವರೆಗೆ ಸಾಮಾನ್ಯಕ್ಕಿಂತ ಗಣನೀಯವಾಗಿ ಹೆಚ್ಚಾದಾಗ ಅದನ್ನು ಬಿಸಿಗಾಳಿ ಎಂದು ಕರೆಯಲಾಗುತ್ತದೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಬಯಲು ಪ್ರದೇಶಗಳಲ್ಲಿ ಗರಿಷ್ಠ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಾದಾಗ, ಗುಡ್ಡಗಾಡು ಪ್ರದೇಶಗಳಲ್ಲಿ ಗರಿಷ್ಠ ತಾಪಮಾನವು 30 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಾದಾಗ, ಹಾಗೂ ಸಾಮಾನ್ಯ ತಾಪಮಾನಕ್ಕಿಂತ 4.5 ಡಿಗ್ರಿ ಸೆಲ್ಸಿಯಸ್ನಿಂದ 6.4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೆಚ್ಚಳ ಕಂಡು ಬಂದರೆ ಅದನ್ನು ಬಿಸಿಗಾಳಿ ಎಂದು ಕರೆಯಲಾಗುತ್ತದೆ. ಬಿಸಿಗಾಳಿಯು ಮುಖ್ಯವಾಗಿ ಐ ಪ್ರೆಷರ್ ಸಿಸ್ಟಮ್ ಅಥವಾ ಹೀಟ್ ಡೋಮ್ ಎಂಬ ಪ್ರಕ್ರಿಯೆಯಿಂದ ಉಂಟಾಗುತ್ತದೆ. ವಾತಾವರಣದ ಮೇಲ್ಪದರದಲ್ಲಿ ಅಧಿಕ ಒತ್ತಡದ ಪ್ರದೇಶ ನಿರ್ಮಾಣವಾದಾಗ ಅಲ್ಲಿನ ಗಾಳಿಯು ಕೆಳಮುಖವಾಗಿ ಒತ್ತಲ್ಪಡುತ್ತದೆ. ಈ ಗಾಳಿಯು ಭೂಮಿಯ ಸಮೀಪಕ್ಕೆ ಬಂದಂತೆ ಸಂಕುಚಿತಗೊಂಡು ಹೆಚ್ಚು ಬಿಸಿಯಾಗುತ್ತದೆ. ಈ ಅಧಿಕ ಒತ್ತಡವು ಬಿಸಿಯಾದ ಗಾಳಿಯನ್ನು ಭೂಮಿಯ ಸಮೀಪದಲ್ಲಿ ಹಿಡಿದಿಡುತ್ತದೆ ಮತ್ತು ತಂಪಾದ ಗಾಳಿ ಒಳಬರದಂತೆ ತಡೆಯುತ್ತದೆ. ಇದು ಒಂದು ಕುಕ್ಕರ್ನ ಮುಚ್ಚಳದಂತೆ ಕಾರ್ಯನಿರ್ವಹಿಸುತ್ತದೆ. ಶಾಖವು ಹೊರಹೋಗಲಾರದೆ ಅಲ್ಲಿಯೇ ಸಂಗ್ರಹವಾಗುತ್ತಾ ಹೋಗುತ್ತದೆ. ಈ ಒತ್ತಡದ ವ್ಯವಸ್ಥೆಯು ಮೋಡಗಳ ರಚನೆಯನ್ನು ತಡೆಯುತ್ತದೆ. ಇದರಿಂದಾಗಿ ಸೂರ್ಯನ ಕಿರಣಗಳು ನೇರವಾಗಿ ಮತ್ತು ತೀವ್ರವಾಗಿ ಭೂಮಿಯನ್ನು ತಲುಪುತ್ತದೆ. ಬಿಸಿಗಾಳಿಯು ಕೇವಲ ಮನುಷ್ಯರಿಗಲ್ಲದೆ ಸಂಪೂರ್ಣ ಜೀವ ಸಂಕುಲದ ಮೇಲೆ ಪರಿಣಾಮ ಬೀರುತ್ತಿದೆ. ದೇಹದ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ ಮೀರಿದಾಗ ಮಿದುಳು ಮತ್ತು ಇತರ ಅಂಗಗಳಿಗೆ ಹಾನಿಯಾಗಬಹುದು. ಇದು ಮಾರಣಾಂತಿಕವೂ ಆಗಬಹುದು. ಇದನ್ನು ಹೀಟ್ ಸ್ಟ್ರೋಕ್ ಎನ್ನಲಾಗುತ್ತದೆ. ವಿಪರೀತ ಬೆವರಿನಿಂದ ದೇಹದಲ್ಲಿನ ನೀರು ಮತ್ತು ಲವಣಾಂಶ ಕಡಿಮೆಯಾಗುತ್ತದೆ. ಆಯಾಸ ಮತ್ತು ತಲೆಸುತ್ತು ರಕ್ತದೊತ್ತಡದಲ್ಲಿ ಏರುಪೇರಾಗಿ ತೀವ್ರ ಸುಸ್ತು ಕಾಣಿಸಿಕೊಳ್ಳುತ್ತದೆ. ಉಷ್ಣ ಅಲೆಯಿಂದಾಗಿ ಮಣ್ಣಿನ ತೇವಾಂಶ ಕಡಿಮೆಯಾಗಿ ಬೆಳೆಗಳು ಒಣಗುತ್ತವೆ. ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಮೇಲೆ ಒತ್ತಡ ಉಂಟಾಗಿ ಹಾಲಿನ ಉತ್ಪಾದನೆ ಕುಂಠಿತವಾಗುತ್ತದೆ. ಒಣ ಹವೆ ಮತ್ತು ತೀವ್ರ ಶಾಖದಿಂದ ಕಾಡ್ಗಿಚ್ಚು ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಎಸಿ ಮತ್ತು ಫ್ಯಾನ್ಗಳ ಅತಿಯಾದ ಬಳಕೆಯಿಂದ ವಿದ್ಯುತ್ ಗ್ರಿಡ್ಗಳ ಮೇಲೆ ಒತ್ತಡ ಹೆಚ್ಚಾಗಿ ಪವರ್ ಕಟ್ ಸಮಸ್ಯೆ ಉಂಟಾಗುತ್ತದೆ. ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಬಿಸಿಗಾಳಿಯ ತೀವ್ರತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಲಯವನ್ನು ಹೆಚ್ಚಿಸುವುದು ಈ ಸಮಸ್ಯೆಗೆ ದೀರ್ಘಕಾಲದ ಪರಿಹಾರವಾಗಿದೆ. ಈ ಉಷ್ಣಾಲಯವನ್ನು ತಡೆಗಟ್ಟಲು ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು, ಎಳೆನೀರು, ಮಜ್ಜಿಗೆ ಸೇವಿಸಬೇಕು. ಸಡಿಲವಾದ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ಮಧ್ಯಾಹ್ನ 12 ರಿಂದ 3 ಗಂಟೆಯವರೆಗೆ ನೇರ ಬಿಸಿಲಿಗೆ ಹೋಗಬೇಡಿ. ಹಗಲಿನಲ್ಲಿ ಕಿಟಕಿ ಪರದೆಗಳನ್ನು ಮುಚ್ಚಿ ಮತ್ತು ರಾತ್ರಿ ವೇಳೆ ಗಾಳಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ. ಮಧ್ಯಾಹ್ನ 12 ರಿಂದ 3 ಗಂಟೆಯವರೆಗೆ ನೇರ ಬಿಸಿಲಿಗೆ ಹೋಗಬಾರದು. ಹಗಲಿನಲ್ಲಿ ಕಿಟಕಿ ಪರದೆಗಳನ್ನು ಮುಚ್ಚಿ ಮತ್ತು ರಾತ್ರಿ ವೇಳೆ ಗಾಳಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು.
0: ಎಚ್ ಎಸ್ ನಾಗರತ್ನ ಅವರಿಂದ ಬಿಸಿಗಾಳಿ ಮತ್ತು ಉಷ್ಣ ಅಲೆ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೇಳಿದಿರಲ್ವ. ಈಗ ಮೆಜೆಸ್ಟಿಕ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣ, ಬನ್ನಿ.

0: ಮೆಜೆಸ್ಟಿಕ್ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಲ್ವ? ಈಗ ಹಬಲ್ ಬಾಹ್ಯಾಕಾಶ ದೂರದರ್ಶಕದ ಬಗ್ಗೆ ಮಾಹಿತಿ ಕೊಡ್ತಾರೆ ಎಚ್ ಎಸ್ ನಾಗರತ್ನ, ಕೇಳಿ.
1: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಸಹಯೋಗದಲ್ಲಿ ನಿರ್ಮಿಸಲಾದ ಹಬಲ್ ಬಾಹ್ಯಾಕಾಶ ದೂರದರ್ಶಕವನ್ನು 1990ರ ಏಪ್ರಿಲ್ 24ರಂದು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಯಿತು. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಸೆಟಲ್ ಡಿಸ್ಕವರಿ ಬಾಹ್ಯಾಕಾಶ ನೌಕೆಯ ಮೂಲಕ ಹಬಲ್ ಅನ್ನು ಭೂಮಿಯಿಂದ ಸುಮಾರು 547 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ಒತ್ತೊಯ್ಯಲಾಯಿತು. ಭೂಮಿಯ ವಾತಾವರಣದ ಅಡೆತಡೆಗಳಿಲ್ಲದೆ ಬ್ರಹ್ಮಾಂಡದ ಆಳವನ್ನು ಸ್ಪಷ್ಟವಾಗಿ ವೀಕ್ಷಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಹಬಲ್ ಕಕ್ಷೆಗೆ ಸೇರಿದ ಕೆಲವೇ ದಿನಗಳಲ್ಲಿ ವಿಜ್ಞಾನಿಗಳಿಗೆ ಆಘಾತ ಕಾದಿತ್ತು. ಹಬಲ್ ಕಳುಹಿಸುತ್ತಿದ್ದ ಚಿತ್ರಗಳು ಅಸ್ಪಷ್ಟವಾಗಿದ್ದವು. ದೂರದರ್ಶಕ ಪ್ರಮುಖ ಕನ್ನಡಿಯ ಅಂಚುಗಳಲ್ಲಿ ಅತಿ ಸೂಕ್ಷ್ಮವಾದ ದೋಷವಿತ್ತು ಎಂದು ತಪಾಸಣೆಯಿಂದ ತಿಳಿದು ಬಂತು. ಇದು ಕೇವಲ ಮಾನವನ ಕೂದಲಿನ 51% ಚಿಕ್ಕದಾಗಿದ್ದರೂ ಚಿತ್ರಗಳ ಗುಣಮಟ್ಟವನ್ನು ಹಾಳು ಮಾಡಲು ಸಾಕಾಗಿತ್ತು. ಆದರೆ ವಿಜ್ಞಾನಿಗಳು ಕೈ ಚೆಲ್ಲಲಿಲ್ಲ. 1990ರಲ್ಲಿ ಮೊದಲ ಬಾರಿಗೆ ಸರ್ವಿಸಿಂಗ್ ಮಿಷನ್ ನಡೆಸಿ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಹಬಲ್ನ ಕನ್ನಡಿಯನ್ನು ಸರಿಪಡಿಸಿದರು. ಇದು ಬಾಹ್ಯಾಕಾಶ ವಿಜ್ಞಾನದಲ್ಲಿ ನಡೆದ ಅತ್ಯಂತ ಸಂಕೀರ್ಣವಾದ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ. ದೋಷ ಸರಿಪಡಿಸಿದ ನಂತರ ಹಬಲ್ ಅದ್ಭುತವಾದ ಚಿತ್ರಗಳನ್ನು ಕಳುಹಿಸಲು ಆರಂಭಿಸಿತು. ಬ್ರಹ್ಮಾಂಡವು ಸುಮಾರು 13.8 ಶತಕೋಟಿ ವರ್ಷಗಳಷ್ಟು ಹಳೆಯದು ಎಂಬುದನ್ನು ಹಬಲ್ ನೀಡಿದ ದತ್ತಾಂಶಗಳಿಂದ ನಿಖರವಾಗಿ ಅಳೆಯಲು ಸಾಧ್ಯವಾಯಿತು. ಲಕ್ಷಾಂತರ ದೂರದ ಗ್ಯಾಲಕ್ಸಿಗಳನ್ನು ಚಿತ್ರೀಕರಿಸುವ ಮೂಲಕ ಗ್ಯಾಲಕ್ಸಿಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದರ ಬಗ್ಗೆ ಹೊಸ ಮಾಹಿತಿ ನೀಡಿತು. ಬ್ರಹ್ಮಾಂಡವು ಕೇವಲ ವಿಸ್ತರಿಸುತ್ತಿಲ್ಲ, ಬದಲಾಗಿ ಅತಿ ವೇಗವಾಗಿ ಹಿಗ್ಗುತ್ತಿದೆ ಎಂಬ ಮಹತ್ವದ ಅಂಶವನ್ನು ಪತ್ತೆಹಚ್ಚಲು ಹಬಲ್ ಸಹಾಯ ಮಾಡಿತು. ನಕ್ಷತ್ರಗಳ ಸುತ್ತ ಗ್ರಹಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದರ ಮೊದಲ ಸ್ಪಷ್ಟ ಚಿತ್ರಗಳನ್ನು ಹಬಲ್ ಒದಗಿಸಿತು. 30 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಕಾರ್ಯಾಚರಿಸುತ್ತಿರುವ ಹಬಲ್ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಸಾಮಾನ್ಯ ಜನರಿಗೂ ನಕ್ಷತ್ರ ಪುಂಜಗಳ ಸೌಂದರ್ಯವನ್ನು ಪರಿಚಯಿಸಿದೆ.
0: ಹಬಲ್ ಬಾಹ್ಯಾಕಾಶ ದೂರದರ್ಶಕದ ಮಾಹಿತಿಯನ್ನು ಕೇಳಿದಿರಲ್ವ ಎಚ್ ಎಸ್ ನಾಗರತ್ನ ಅವರಿಂದ. ಈಗ ಜಾಗತಿಕ ಆಹಾರ ಬಿಕ್ಕಟ್ಟು ವರದಿ ಬಿಡುಗಡೆಯಾಗಿದೆ, ಆ ಬಗ್ಗೆ ಒಂದು ಮಾಹಿತಿ ಕೇಳಿ. ವಿಶ್ವದ 47 ದೇಶಗಳಲ್ಲಿ ಸುಮಾರು 266 ಮಿಲಿಯನ್ ಜನರು ತೀವ್ರವಾದ ಆಹಾರ ಅಭದ್ರತೆಯನ್ನು ಎದುರಿಸುತ್ತಿದ್ದಾರೆ ಎಂಬ ವಿಷಯವು ವಿಶ್ವಸಂಸ್ಥೆ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮೈತ್ರಿಕೂಟ ಬಿಡುಗಡೆ ಮಾಡಿರುವ ಜಾಗತಿಕ ಆಹಾರ ಬಿಕ್ಕಟ್ಟು ವರದಿ 2026 ಅಂದರೆ GRFC 2026 ಮೂಲಕ ಬೆಳಕಿಗೆ ಬಂದಿದೆ. ಕಳೆದ ದಶಕಕ್ಕೆ ಹೋಲಿಸಿದರೆ ತೀವ್ರ ಹಸಿವಿನ ಪ್ರಮಾಣವು ಸುಮಾರು ಜಾಗತಿಕ ಮಟ್ಟದಲ್ಲಿ 2 ಪಟ್ಟು ಹೆಚ್ಚಾಗಿದೆ. ಇದು ಕಡಿಮೆಯಾಗುವ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಾಣಿಸುತ್ತಿಲ್ಲ. ವರದಿಯಲ್ಲಿ ಗಾಜಾ ಮತ್ತು ಸುಡಾನ್ ದೇಶಗಳನ್ನು ಕ್ಷಾಮ ಪರಿಸ್ಥಿತಿ ಇರುವ ದೇಶಗಳು ಅಂತ ಘೋಷಣೆ ಮಾಡಲಾಗಿದೆ. ವಿಶ್ವಸಂಸ್ಥೆ, ಯುರೋಪಿಯನ್ ಯೂನಿಯನ್, ಜರ್ಮನಿಯ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಚಿವಾಲಯ, ಯುಕೆಯ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ಕಚೇರಿ, ಐರ್ಲೆಂಡ್ ಸರ್ಕಾರ ಮತ್ತು G7+ ಸೇರಿದಂತೆ ಹಲವು ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಜಂಟಿಯಾಗಿ ಈ ವರದಿಯನ್ನು ಪ್ರಕಟಿಸಿವೆ. 2025ರಲ್ಲಿ ಸಮೀಕ್ಷೆಗೆ ಒಳಪಟ್ಟ 47 ದೇಶಗಳ ಒಟ್ಟು ಜನಸಂಖ್ಯೆಯ ಶೇಕಡ 22.9% ಅಂದರೆ ಸುಮಾರು 26.6 ಕೋಟಿ ಜನ ತೀವ್ರ ಮಟ್ಟದ ಆಹಾರ ಅಭದ್ರತೆಯನ್ನು ಅನುಭವಿಸಿದ್ದಾರೆ. ಇದು 2024ನೇ ಸಾಲಿಗೆ ಹೋಲಿಸಿದರೆ ಅಲ್ಪ ಪ್ರಮಾಣದ ಏರಿಕೆಯಾಗಿದೆ ಅಂತ ವರದಿ ಉಲ್ಲೇಖಿಸಿದೆ. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಮ್ಯಾನ್ಮಾರ್, ನೈಜೀರಿಯಾ, ಪಾಕಿಸ್ತಾನ, ದಕ್ಷಿಣ ಸುಡಾನ್, ಸುಡಾನ್, ಸಿರಿಯಾ ಮತ್ತು ಯಮನ್, ಈ 10 ದೇಶಗಳಲ್ಲಿಯೇ ಜಗತ್ತಿನ ಒಟ್ಟು ತೀವ್ರ ಹಸಿವಿನಿಂದ ಬಳಲುತ್ತಿರುವವರ ಪೈಕಿ 1/2 ಜನ ಇದ್ದಾರಂತೆ. ವಿಶೇಷವಾಗಿ ಅಫ್ಘಾನಿಸ್ತಾನ, ಸುಡಾನ್ ಮತ್ತು ಯಮನ್ ದೇಶಗಳು ಹಸಿವಿನಿಂದ ಬಾಧಿತರಾದವರ ಸಂಖ್ಯೆ ಮತ್ತು ತೀವ್ರತೆಯ ದೃಷ್ಟಿಯಿಂದ ಅತ್ಯಂತ ದೊಡ್ಡ ಆಹಾರ ಬಿಕ್ಕಟ್ಟನ್ನು ಎದುರಿಸುತ್ತಿವೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆಹಾರದ ಬಿಕ್ಕಟ್ಟನ್ನು ಎದುರಿಸುತ್ತಿರುವ 1/4 ಪ್ರದೇಶಗಳು ಪೌಷ್ಟಿಕಾಂಶದ ಕೊರತೆಯನ್ನು ಎದುರಿಸುತ್ತಿವೆ ಅಂತ ವರದಿ ಉಲ್ಲೇಖಿಸಿದೆ. ಸರಿಯಾದ ಆಹಾರದ ಲಭ್ಯತೆ ಇಲ್ಲದಿರುವುದು, ವಿವಿಧ ಕಾಯಿಲೆಗಳು ಮತ್ತು ಮೂಲಭೂತ ಸೌಕರ್ಯಗಳ ಕುಸಿತ ಈ ಪರಿಸ್ಥಿತಿಗೆ ಪ್ರಮುಖ ಕಾರಣಗಳಾಗಿವೆ ಅಂತ ವರದಿಯಲ್ಲಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೇವಲ 2025ರಲ್ಲೇ ಸುಮಾರು 3.55 ಕೋಟಿ ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು, ಈ ಪೈಕಿ 1 ಕೋಟಿ ಮಕ್ಕಳ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಇದರ ಜೊತೆಗೆ ಜನ ಅನಿವಾರ್ಯವಾಗಿ ತಮ್ಮ ಮನೆಗಳನ್ನು ತೊರೆದು ವಲಸೆ ಹೋಗುತ್ತಿರುವುದು ಹಸಿವಿನ ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ ಎನ್ನಲಾಗಿದೆ. 2025ರಲ್ಲಿ ಸಂಘರ್ಷ ಪೀಡಿತ 19 ವಿದೇಶಗಳಲ್ಲಿ ಸುಮಾರು 14.74 ಕೋಟಿ ಜನ ತೀವ್ರ ಹಸಿವನ್ನು ಅನುಭವಿಸುತ್ತಿದ್ದು, ಇದು ಒಟ್ಟು ಹಸಿವಿನಿಂದ ಬಳಲುತ್ತಿರುವವರ ಸಂಖ್ಯೆಯಲ್ಲಿ ಶೇಕಡ 56%. 2025ರಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ 16 ದೇಶಗಳು 8.75 ಕೋಟಿ ಜನ ಬಾಧಿತರಾಗಿದ್ದರು. ಇದು 2024ರಿಂದ 9.66 ಕೋಟಿ ಸಂಖ್ಯೆಗಿಂತ ಕೊಂಚ ಇಳಿಕೆಯಾಗಿತ್ತು. ಬಾಂಗ್ಲಾದೇಶ ಸೇರಿದಂತೆ ಜಗತ್ತಿನ 10 ದೇಶಗಳಲ್ಲಿ ತೀವ್ರ ಹಸಿವಿನ ಸಮಸ್ಯೆ ತಲೆದೋರಿದೆ. ಜಾಗತಿಕ ಆಹಾರ ಬಿಕ್ಕಟ್ಟು ವರದಿಯ ಅಲ್ಲಿನ ಅಂಶಗಳನ್ನು ಕೇಳಿದಿರಲ್ವ? ಈಗ ಈ ಭೂಮಿಯನ್ನು ತಂಪಾಗಿಸಲು ಜಿಯೋ ಇಂಜಿನಿಯರಿಂಗ್ ಒಂದು ಕ್ರಾಂತಿಯನ್ನು ಮಾಡ್ತಿದೆ. ಆ ಬಗ್ಗೆ ಮಾಹಿತಿ ಕೊಡ್ತಾರೆ ಎಚ್ಎಸ್ ನಾಗರತ್ನ, ಕೇಳಿ.
1: ಜಾಗತಿಕ ತಾಪಮಾನ ಏರಿಕೆಯನ್ನು ನಿಯಂತ್ರಿಸಲು ವಿಜ್ಞಾನಿಗಳು ಪ್ರಯೋಗಿಸುತ್ತಿರುವ ವಿವಾದಾತ್ಮಕ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವೇ ಸೌರ ಜಿಯೋ ಇಂಜಿನಿಯರಿಂಗ್ ಆಗಿದೆ. ಇದರ ಮುಖ್ಯ ಉದ್ದೇಶ ಸೂರ್ಯನ ಕಿರಣಗಳನ್ನು ಬಾಹ್ಯಾಕಾಶಕ್ಕೆ ಮರಳಿಸಿ ಪ್ರತಿಫಲಿಸುವಂತೆ ಮಾಡುವ ಮೂಲಕ ಭೂಮಿಯ ಉಷ್ಣತೆಯನ್ನು ಕಡಿಮೆ ಮಾಡುವುದಾಗಿದೆ. ಸರಳವಾಗಿ ಹೇಳುವುದಾದರೆ ಸೌರ ಜಿಯೋ ಇಂಜಿನಿಯರಿಂಗ್ ಎಂಬುದು ಬೆಂಕಿ ನಂದಿಸಲು ಬಳಸುವ ಅಗ್ನಿಶಾಮಕ ಇದ್ದಂತೆ. ಇದು ಬೆಂಕಿಯನ್ನು ತಡೆಯಬಹುದೇ ಹೊರತು ಬೆಂಕಿ ಹತ್ತಲು ಕಾರಣವಾದ ಕಸವನ್ನು ತೆಗೆದುಹಾಕುವುದಿಲ್ಲ. ಆದ್ದರಿಂದ ಇದು ಹವಾಮಾನ ಬದಲಾವಣೆಗೆ ಅಂತಿಮ ಪರಿಹಾರ ಅಲ್ಲದಿದ್ದರೂ ತುರ್ತು ಪರಿಸ್ಥಿತಿಯಲ್ಲಿ ಬಳಸಬಹುದಾದ ಪ್ಲಾನ್ ಬಿಯಾಗಿ ವಿಜ್ಞಾನ ಲೋಕದಲ್ಲಿ ಚರ್ಚೆಯಲ್ಲಿದೆ. 1991 ಫಿಲಿಪೈನ್ಸ್ನ ಮೌಂಟ್ ಪಿನಾಟುಬೋ ಜ್ವಾಲಾಮುಖಿ ಸ್ಫೋಟಗೊಂಡಾಗ ಅದು ಲಕ್ಷಾಂತರ ಟನ್ ಸಲ್ಫರ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಚಿಮ್ಮಿಸಿತು. ಈ ಕಣಗಳು ಸೂರ್ಯನ ಬೆಳಕನ್ನು ತಡೆದಿದ್ದರಿಂದ ಮುಂದಿನ 15 ಜಾಗತಿಕ ತಾಪಮಾನವು ಕೂಡ ಕೊಂಚ ಇಳಿಕೆಯಾಗಿತ್ತು. ಸೌರ ಜಿಯೋ ಇಂಜಿನಿಯರಿಂಗ್ ನೈಸರ್ಗಿಕ ಪ್ರಕ್ರಿಯೆಯನ್ನು ಕೃತಕವಾಗಿ ನಿಯಂತ್ರಿ

0: ರೀತಿಯಲ್ಲಿ ಮಾಡಲು ಬಯಸುತ್ತದೆ. ಭೂಮಿಗೆ ಬರುವ ಸೂರ್ಯನ ಶಾಖದಲ್ಲಿ ಶೇಕಡ ಕೇವಲ 1-2% ಬೆಳಕನ್ನು ಬಾಹ್ಯಾಕಾಶಕ್ಕೆ ಮರಳಿ ಪ್ರತಿಫಲಿಸಿದರೆ ಸಾಕು, ಕೈಗಾರಿಕಾ ಕ್ರಾಂತಿಗಿಂತ ಮುಂಚೆ ಇದ್ದ ತಾಪಮಾನಕ್ಕೆ ಭೂಮಿಯನ್ನು ಮರಳಿ ತರಬಹುದು ಎಂದು ವಿಜ್ಞಾನಿಗಳ ಲೆಕ್ಕಾಚಾರವಾಗಿತ್ತು. ಆದರೆ ಇದು ತಾಪಮಾನ ಕಡಿಮೆ ಮಾಡುತ್ತದೆ ಹೊರತು ಹವಾಮಾನ ಬದಲಾವಣೆಯನ್ನಲ್ಲ. ಈ ಮುಖ್ಯ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ವಿಶ್ಲೇಷಕರು. ಸೂರ್ಯನ ಕಿರಣವನ್ನು ತಡೆದರೆ ಭೂಮಿ ತಂಪಾಗುತ್ತದೆ, ಆದರೆ ನಾವು ವಾತಾವರಣಕ್ಕೆ ಬಿಡುತ್ತಿರುವ ಕಾರ್ಬನ್ ಡೈಆಕ್ಸೈಡ್ ಹಾಗೇ ಇರುತ್ತದೆ. ಇದು ರೋಗದ ಲಕ್ಷಣಕ್ಕೆ ಚಿಕಿತ್ಸೆ ನೀಡಿದಂತೆ ಹೊರತು ರೋಗಕ್ಕಲ್ಲ. ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡಲು ಹಲವು ದಶಕಗಳ ಸಮಯ ಬೇಕು, ಆದರೆ ಈ ತಂತ್ರಜ್ಞಾನವು ಕೆಲವೇ ವರ್ಷಗಳಲ್ಲಿ ಭೂಮಿಯ ತಾಪಮಾನವನ್ನು ಇಳಿಸಬಲ್ಲದು. ಕಾರ್ಬನ್ ಹೊರಸೂಸುವಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಮಾಡುತ್ತಿರುವ ವೆಚ್ಚವನ್ನು ಹೋಲಿಸಿದರೆ ಈ ತಂತ್ರಜ್ಞಾನದ ಅನುಷ್ಠಾನಕ್ಕೆ ತಗಲುವ ವೆಚ್ಚ ಕಡಿಮೆ ಎಂದು ಅಂದಾಜಿಸಲಾಗಿದೆ.
1: ಎಚ್ ಎಸ್ ನಾಗರತ್ನ ಅವರಿಂದ ಭೂಮಿಯನ್ನು ತಂಪಾಗಿಸಲು ಜಿಯೋ ಇಂಜಿನಿಯರಿಂಗ್ ಅವರ ಕ್ರಾಂತಿ ಏನೆಲ್ಲ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದಿರಲ್ವ? ಈಗ ಕವಿ ಬಿ ಆರ್ ಲಕ್ಷ್ಮಣ ರಾವ್ ಅವರ ರಚನೆಯ ಒಂದು ಭಾವಗೀತೆ ಕೇಳೋಣ, ಬನ್ನಿ.

0: ಇದುವರೆಗೆ ಯುವ ವೈವಿಧ್ಯ ಮಾಹಿತಿ ಮನೋರಂಜನೆ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.

ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳು, 6:15 ವಚನ ಗಾಯನ, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿರಂಗದಲ್ಲಿ ಜೇನು ಕೃಷಿಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7:20 ಜಾನಪದ ಸಂಗೀತದ

0: ಕುಸ್ತಿಗಿ ತಾಲೂಕಿನ ಗುಮ್ಗಿರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. 7:45 ಹಿಂದಿ ಚಿತ್ರಗೀತೆಗಳು. 8:30 ಜಾನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಅರುಳಿ ಗ್ರಾಮದ ರಾಘವಯ್ಯ ದಾಸರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಭಾವಗೀತೆಗಳ ಕಾರ್ಯಕ್ರಮ 9:15. 9:30 ಕನ್ನಡ ಭಾರತಿಯಲ್ಲಿ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ ಹಾಗೂ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮಂಡೊಲಿನ್ ವಾದನ. 10:30 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ ಆನಂದಕಂದ ಅವರ ರಚನೆ ರಂಧಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ. ಶರಣರ ಸತ್ಯಾನುಸಂಧಾನದ ಸರಣಿ ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳಾಧರಿಸಿದ ಸುದ್ದಿಸಂಚಿಕೆ, ಓದಿದವರು ಸಣ್ಣ ಈರಣ್ಣ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:30 ಪ್ರಕಟಣೆಗಳು. 7:45 ಚಿತ್ರಗೀತೆಗಳು. 8:30 ನವೋದಯದ ಮೊದಲ ಹರಿಕಾರ, ರಾಜಾರಾಮ್ ಮೋಹನ್ ರಾಯ್ ಅವರ ಬದುಕು ಮತ್ತು ಹೋರಾಟದ ಕುರಿತು ಒಂದು ಹಿನ್ನೋಟ. ಪ್ರಸ್ತುತಿ ಸರೋಜಾ ಗೋನ್ವಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 9:00 ಪ್ರಕಟಣೆಗಳು. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ ಮುಂದುವರೆದ ಭಾಗ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 9:30 ಚಿತ್ರಗೀತೆಗಳು. 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 11:00 ದೆಹಲಿ ಕೇಂದ್ರದಿಂದ 23ನೇ ಗಡಿ ಭದ್ರತಾ ಪಡೆ ಮತ್ತು ರುಸ್ತುಂಜಿ ಸ್ಮರಣಾರ್ಥ ಉಪನ್ಯಾಸ 2026 ಕಾರ್ಯಕ್ರಮದ ನೇರ ಪ್ರಸಾರ. 12:05 ವನಿತಾ ವಿಹಾರ. 12:30 ಪ್ರಕಟಣೆಗಳು. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 2:40 ಗಾಂಧಿ ಸ್ಮೃತಿ. 3:00 FM 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳು. ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ. ನಂತರ ಭಾವಗೀತೆಗಳು. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ಭಾಗವಹಿಸುತ್ತಾರೆ ನಿಮನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯದ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಅವರಿಂದ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:10 ಪ್ರಕಟಣೆಗಳು. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ. ಪ್ರಸ್ತುತಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:45 ಚಿತ್ರಗೀತೆಗಳು. ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 8:30 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ್ ಸಿಂಗ್ ರಜಪೂತ್ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು. 9:15 ಭಾವಗೀತೆಗಳು. 9:30 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋತ್ ವಾದನ. 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗುತ್ತಲಿದ್ದು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: Akashwani, the news read by Abhishek Mukhopadhyay. The government today reassured that India has sufficient supplies of crude, petrol, diesel, natural gas and LPG with refineries operating at optimum capacity to meet the demand. LPG production has been ramped up and every day around 46 to 40

0: ಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 8.85 crore ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
8: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
7: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
9: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ಕೇಳಿದರೆ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಜೇನು ಕೃಷಿಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಕೀಟತಜ್ಞರಾದ ಡಾಕ್ಟರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಕೇಳಲಿದ್ದೀರಿ. ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ. ಈ ಸಂಜೆ 7:20 ಜಾನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗಿರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. 7:45 ಹಿಂದಿ ಚಿತ್ರಗೀತೆಗಳು. 8:30 ಜಾನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ರಾಘವಯ್ಯ ದಾಸರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುವಿರಿ. ಇಂದು ರಾತ್ರಿ 9:30 ಕನ್ನಡ ಭಾರತಿಯಲ್ಲಿ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ ಹಾಗೂ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮಾಂಡೊಲಿನ್ ವಾದನ. 10:30 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಬೆಳಿಗ್ಗೆ 8:30 ನವೋದಯದ ಮೊದಲ ಹರಿಕಾರ, ರಾಜಾರಾಮ್ ಮೋಹನ್ ರಾಯ್ ಅವರ ಬದುಕು ಮತ್ತು ಹೋರಾಟದ ಕುರಿತು ಒಂದು ಹಿನ್ನೋಟ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸರೋಜಾ ಗೋನ್ವಾರ್. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15, ವಚನ ಗಾಯನ ಕಾರ್ಯಕ್ರಮ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
3: ಶರಣರ ಸತ್ಯಾನುಸಂಧಾನದ ಸರಣಿ.
1: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
2: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
3: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
0: ಕೇಳಿ ವಚನ ಗಾಯನದಲ್ಲಿ ಡೋಹಾರ ಕಕ್ಕಯ್ಯ ಅವರ ವಚನ, ಹಾಡಿದ್ದಾರೆ ಪಿ ಎಸ್ ವಸಂತ.

0: टेलीलॉ के ऐप, वेबसाइट www.tele-law.in या टोल फ्री नंबर 14454 से प्राप्त की जा सकती है।
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712, ವೆಬ್ಸೈಟ್ gmu.ac.in.
2: ಪಿ ರಮಾ ಅವರ ಧ್ವನಿಯಲ್ಲಿ ಕೇಳಿ ಬಸವಣ್ಣನವರ ವಚನ.

0: ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನವನ್ನು ಕೇಳಿದಿರಿ. ವಚನ ಗಾಯನ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:30 ಆಗುತ್ತಲಿದ್ದು ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಮಂಡ್ಯ ಜಿಲ್ಲಾ ವಾರ್ತಾಪತ್ರ ಬರೆದವರು ಎಂಕೆ ಮೋಹನ್ ರಾಜ್, ಓದುತ್ತಿರುವವರು ಸುಗುಣ ಸತೀಶ್. ಬೇಸಿಗೆಯ ಅವಧಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಕಾಲ ಯೋಜನೆಯ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೂರೈಕೆ, ಜಲಜೀವನ್ ಮಿಷನ್ ಯೋಜನೆಗಳ ಪ್ರಗತಿ ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ಮಾತನಾಡಿ

0: ಮಾತನಾಡಿ, ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಅಂದಾಜಿಸಲಾಗಿದ್ದು, ಈಗಾಗಲೇ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಳಿದ ಗ್ರಾಮಗಳಲ್ಲಿಯೂ ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಿಡ್ ವೈಫರಿ ಆಧಾರಿತ ಆರೈಕೆ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಶಿಶು ಸಂಜೀವಿನಿ ಘಟಕಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ. ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ. ಶಿಶು ಸಂಜೀವಿನಿ ಯೋಜನೆಯಿಂದ ಮುಂಚಿತವಾಗಿ ಹೆರಿಗೆ ಆಗುವ ಮಕ್ಕಳಿಗೆ ಮತ್ತು ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳಿಗೆ ಉಪಯುಕ್ತವಾಗುತ್ತದೆ. ತಾಯಂದರಿಗೆ ಹಾಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದರಿಂದ ಅನಾನುಕೂಲ ಉಂಟಾಗುತ್ತದೆ ಹಾಗೂ ಎದೆ ಹಾಲನ್ನು ಕೊಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿ ಹೇಳಬೇಕು ಎಂದು ಹೇಳಿದರು. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಹಾಗೂ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದರು. ಮುಂಗಾರು ಬಿತ್ತನೆಗೆ ರೈತರು ಸಕಲ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಬಿತ್ತನೆ ಬೀಜದ ಗುಣಮಟ್ಟ ಖಾತ್ರಿಪಡಿಸಿಕೊಂಡು ರೈತರಿಗೆ ವಿತರಿಸಬೇಕು. ಕಳಪೆ ಬೀಜ ಮತ್ತು ಗೊಬ್ಬರ ಮಾರಾಟವಾಗದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವುದು, ಜಿಲ್ಲೆಯ ಎಲ್ಲ ರಸಗೊಬ್ಬರ ಪರಿವೀಕ್ಷಕರು ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ರಸಗೊಬ್ಬರ ಮಳಿಗೆಗಳಿಗೆ ಭೇಟಿ ನೀಡಿ ರಸಗೊಬ್ಬರ ದಾಸ್ತಾನು ಪರಿಶೀಲಿಸಬೇಕು ಹಾಗೂ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆ ಆಗಬೇಕು. ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರ ಉಪಯೋಗಿಸುವಂತೆ ರೈತರಿಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಬೇಕು. ರೈತರಿಗೆ ಸಮಯಕ್ಕೆ ತಕ್ಕಂತೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ಇತರೆ ಕೃಷಿ ಸಾಮಗ್ರಿಗಳು ದೊರಕುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಅವರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿವರೆಗೆ ಫಲಾನುಭವಿಗಳಿಗೆ ಹಣವನ್ನು ಪಾವತಿಸಲಾಗಿದ್ದು, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಗಾಗಿ ಖಜಾನೆಗೆ ಬಿಲ್ ಅನ್ನು ಸಲ್ಲಿಸಿದ್ದು, ಮುಂದಿನ 2 ದಿನಗಳ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ಮೇಲೆ ಕ್ರಮ ವಹಿಸಬೇಕು ಹಾಗೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಕಾನೂನು ಅಪರಾಧ ಎಂಬ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಈ ಸಂಬಂಧ ಕಾನೂನು ಕಾಯ್ದೆಯ ಬಗ್ಗೆ ನಾಮಫಲಕಗಳಲ್ಲಿ ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹೆರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರೂವಾರಿ ಅಂಕೇಗೌಡ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಮೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ವಾರ್ತಾ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್.
2: ಇದು ಆಕಾಶವಾಣಿ.
3: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
4: ಜಗದಾನಂದ

0: ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
0: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾ ಸುಖಿನೋ ಭವಂತು,
0: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:37, 6:40 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದಿಂದ.
3: ಹೋಗಿ ಬಂದೆ ಅಲ್ಲಿ ನೋಡಿ, ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
4: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
7: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
8: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
7: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
9: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
10: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
11: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
12: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
13: ದೊಡ್ಡ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರು ಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು, ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ

0: ರೂಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ, ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು ಅವರು ದೂರಿದ್ದಾರೆ. 2016ರಲ್ಲಿ ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಬಾರಿ ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25ಕ್ಕೆ ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1ಕ್ಕೆ ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂಥ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಮ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಮ್ಸ್ಟೇ ನಡೆಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರು ಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:50.

0: ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಜೇನು ಕೃಷಿಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ರೈತರ ಆದಾಯಕ್ಕೆ ದ್ವಿಗುಣ ಮಾಡಿಸುವಲ್ಲಿ ಈ ಜೇನು ಸಾಕಾಣಿಕೆ ಭಾಳಷ್ಟು ಕೆಲಸ ಮಾಡ್ತದೆ. ಪೂರಕ ಕಸವಾಗಿ ಈ ಜೇನು ಸಾಕಾಣಿಕೆಯನ್ನು ಸೇರಿಸಿಕೊಂಡ್ರೆ ನಾವು ಭಾಳಷ್ಟು ಆರ್ಥಿಕವಾಗಿ ಮುಂದೆ ಬರ್ಬೋದು. ನಮ್ಮ ದಿನನಿತ್ಯದ ಖರ್ಚುಗಳನ್ನಾಗಿರ್ಬೋದು, ಜೊತೆಗೆ ಪ್ರಕೃತಿಯಲ್ಲಿ ಸಮತೋಲನ ಮಾಡಲಿಕ್ಕೂ ಕೂಡ ಜೇನು ಸಾಕಾಣಿಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದೆ ಅಂತ ಒಂದು ಮಾಹಿತಿಯನ್ನು ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ಓದ್ತೀವಿ. ಈ ನಿಟ್ಟಿನಲ್ಲಿ ಜೇನು ಸಾಕಾಣಿಕೆ ಅಂದ್ರೇನು, ಜೇನು ಸಾಕಾಣಿಕೆಯನ್ನು ಹೇಗೆ ಮಾಡ್ಬೋದು, ಮಾಡೋದಾದರೆ ರೈತ ಬಾಂಧವರು ಯಾವ ವಿಧಾನಗಳ ಮೂಲಕ ಜೇನು ಸಾಕಾಣಿಕೆಯನ್ನು ಮಾಡಿದರೆ ಉತ್ತಮ, ಜೊತೆಗೆ ಅಧಿಕ ಪ್ರಮಾಣದಲ್ಲಿ ಇದನ್ನು ಉದ್ಯಮವನ್ನಾಗಿ ಮಾಡಿಕೊಂಡ್ರೆ ಎಷ್ಟು ಪ್ರಮಾಣದಲ್ಲಿ ಇದನ್ನು ಲಾಭ ಗಳಿಸಬೇಕು ಎಂಬಂಥ ಒಂದು ವಿಚಾರವನ್ನು ಸವಿಸ್ತಾರವಾಗಿ ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಮುಖ್ಯಸ್ಥರು, ಹಾಗೆಯೇ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಬದರಿ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಮೊದಲನೇದಾಗಿ ನಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಮುಖ್ಯವಾಗಿ ಕಾರ್ಯಕ್ರಮವನ್ನು ಕೇಳುತ್ತಿರುವ ಸಮಸ್ತ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ ಸರ್.
2: ನಮಸ್ಕಾರಗಳು.
1: ಹೇಳಿ ಸರ್, ಜೇನು ಸಾಕಾಣಿಕೆ ಭಾಳಷ್ಟೊಂದನ್ನು ನಾವು ಮನುಷ್ಯರು ಈ ಭೂಮಿ ಮೇಲೆ ಇದ್ವೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಅಲ್ಲಿಂದನೂ ಕೂಡ ಈ ಜೇನು ನೊಣಗಳು ಇದ್ದಾವೆ ಅಂತ ಹೇಳ್ತಾರೆ. ಏನಿದು ಜೇನು ಸಾಕಾಣಿಕೆ ಅನ್ನೋದು?
2: ಜೇನು ಸಾಕಾಣಿಕೆ ಅನ್ನೋದು ಇಲ್ಲಿ ತನಕ ನಾವೇನು ಮಾಡ್ತಾ ಇದ್ವಿ, ಬಹಳ ಕಾಡಲ್ಲಿ ಯಥೇಚ್ಛವಾಗಿ ಜೇನು ಸಿಗ್ತಾ ಇತ್ತು, ಜೇನನ್ನು ಕಿತ್ಕೊಂಡು ಬಂದು ತಿನ್ನೋದಷ್ಟೇ ನಮ್ಮ ರೈತರಿಗೆ ಗೊತ್ತಿತ್ತು.
1: ಹೌದು.
2: ಆದರೆ ಕಾಲಕ್ರಮೇಣವಾಗಿ ಈ ಜೇನನ್ನು ನಾವು ಸಾಕೋದ್ರಿಂದ ಬೆಳೆಗಳಿಗೂ ಸಹ ಹಲವಾರು ಉಪಯೋಗಗಳಿದೆ ಅನ್ನೋದು ಗೊತ್ತಾಯಿತು. ಅಂದರೆ ಬಹಳ ಪ್ರಮುಖವಾಗಿ ಬೆಳೆಗಳು ಒಂದು ಹಣ್ಣು ಕಾಯಿ ಹೀಚು ಆಗಬೇಕಂತ ಹೇಳಿದರೆ ಪರಾಗಸ್ಪರ್ಶ ಆಗಬೇಕು. ಆ ಪರಾಗಸ್ಪರ್ಶ ಆಗಬೇಕು ಅಂತೇಳಿದರೆ ಅದರಲ್ಲಿ ಜೇನುಗಳು ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಗೊತ್ತಾದ ಮೇಲೆ ಮನುಷ್ಯ ಆ ಒಂದು ಜೇನನ್ನು ತನ್ನ ಒಂದು ಹಿಡಿತಕ್ಕೆ ತಗೊಂಡು ಅವುಗಳನ್ನು ಪೆಟ್ಟಿಗೆಯಲ್ಲಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಂದರೆ ಈಗ ಬೇರೆ ಎಲ್ಲ ಅಂದರೆ ಹಸು ಕಟ್ಟೋದು ಅಥವಾ ಕುರಿ ಸಾಕಾಣಿಕೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ಥರ ತನ್ನ ಅಗತ್ಯಕ್ಕೆ ತಕ್ಕಂತೆ ಆ ಒಂದು ಜೇನನ್ನು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಪೆಟ್ಟಿಗೆಯಲ್ಲಿಟ್ಟು ಪ್ರಾರಂಭ ಮಾಡಿದರು. ಹಾಗಾಗಿ ನಾವು ಅದನ್ನು ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ಹೇಳ್ಬೋದು.
1: ಅಂದರೆ ನೊಣವನ್ನು ಪಳಗಿಸುವಂಥ ಒಂದು ಪ್ರವೃತ್ತಿಯನ್ನು ಮಾನವ ಕಲ್ತ್ಕೊಂಡ. ಭಾಳಷ್ಟು ಇದೊಂದು ಇಂಟ್ರೆಸ್ಟಿಂಗ್ ಸರ್. ಯಾಕಂತಂದರೆ ಇಲ್ಲಿ ನಮಗೆ ಅರಣ್ಯದಿಂದ ಸಿಗುವಂಥ ಒಂದು ವಸ್ತುವನ್ನು ತನ್ನ ಉಪಯೋಗಕ್ಕೆ ಅನುಕೂಲವಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳೋದು ಒಂದು ಭಾಳಷ್ಟು ಕುತೂಹಲಕಾರಿ ಸಂಗತಿ ಅಂತಲೇ ಹೇಳ್ಬೋದು.
2: ಹೌದು.
1: ಹೇಳಿ ಸರ್, ಈಗ ಎಲ್ಲ ನೊಣಗಳನ್ನು ಜೇನು ಸಾಕಾಣಿಕೆಯನ್ನಾಗಿ ಮಾಡ್ಬೋದಾ?
2: ಜೇನು ಅಂದ ತಕ್ಷಣ ಜೇನು ನಮಗೆ ಕೆಲವು ಜೇನುಗಳನ್ನು ನಾವು ಕಣ್ಣಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ಸುಮಾರು 20,000 ಪ್ರಭೇದಗಳ ಜೇನು ಹುಳುಗಳಿದೆ ಅಥವಾ ಜೇನು ನೊಣಗಳು ಅಂತ ಹೇಳ್ತೀವಿ. ಅದರಲ್ಲಿ ಎಲ್ಲ 20,000 ಜೇನು ನೊಣಗಳು ಸಹ ಈ ಮನುಷ್ಯನಿಗೆ ಅಗತ್ಯವಾದಂತಹ ಅಥವಾ ಬೆಳೆಗಳಿಗೆ ಬೇಕಾದಂತಹ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ತೊಡಕೊಂಡಿರುತ್ತೆ. ಆದರೆ ನಮಗೆ ಅಗತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ನಾವು ಭಾಳಷ್ಟು ಇಷ್ಟಪಡೋದು ಜೇನುತುಪ್ಪವನ್ನು ತಿನ್ನೋದು ಅಂತೇಳಿ. ಆ ಜೇನುತುಪ್ಪವನ್ನು ಕೊಡುವಂಥದ್ದು ಕೇವಲ ಒಂದು 6-7 ಜಾತಿಯ ಜೇನುಗಳು ಮಾತ್ರ ನಮಗೆ ಜೇನುತುಪ್ಪವನ್ನು ಕೊಡುತ್ತೆ. ಉಳಿಕೆ ಎಲ್ಲ ಜೇನು ನೊಣಗಳು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಮನುಷ್ಯನಿಗೆ ಸಹಾಯವನ್ನು ಮಾಡ್ತಾ ಇದೆ.
1: ನೇರವಾಗಿ ಮತ್ತೆ ಪ್ರತ್ಯಕ್ಷವಾಗಿ?
2: ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ
1: ಎರಡು ರೀತಿಯಿಂದ.
2: ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಬೆಲೆ ಕೊಡತಕ್ಕಂಥದ್ದು ಅಥವಾ ಬೆಲೆ ಕಟ್ಟಲಾಗದಂತಹ ಒಂದು ಸೇವೆ ಅಂತ ಹೇಳಿದ್ರೆ ಪರಾಗಸ್ಪರ್ಶ.
1: ಪರಾಗಸ್ಪರ್ಶ
2: ಆ ಒಂದು ಜೇನುಗಳು ನೀಡ್ತಾ ಇರತಕ್ಕಂತಹ ಆ ಒಂದು ಸೇವೆಗೆ ನಾವು ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಇವತ್ತು ನಾವು ಏನಾದರೂ ಇವತ್ತು ಊಟ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಊಟದ ತಾಟನನ್ನು ಗಮನಿಸಿದರೆ 90%+ ಹೆಚ್ಚು ಪದಾರ್ಥಗಳು ಉತ್ಪತ್ತಿಯಾಗಿರೋದೇ ಜೇನಿನ ಪರಾಗಸ್ಪರ್ಶದ ಮೂಲಕ.
1: ಹೇಳಿ ಸರ್, ಈಗ ಲಾಭದಾಯಕವಾಗಿ ಜೇನು ಸಾಕಾಣಿಕೆಯನ್ನು ಮಾಡುವಂಥವ್ರು ತಾವು ಜೇನು ವಿಜ್ಞಾನಿಗಳು, ಮುಖ್ಯವಾಗಿ ಕೀಟ ವಿಜ್ಞಾನಿಗಳು ಹೇಳೋದು

0: ಎಂಥ ತಾವು ಜೇನಿನಲ್ಲಿ ಭಾಳಷ್ಟು ಸಂಶೋಧನೆಗಳನ್ನು ಮಾಡಿದ್ದೀರಿ. ಕೊಪ್ಪಳ ಭಾಗದಲ್ಲಿ ಈ ಜೇನು ಸಾಕಾಣಿಕೆಯನ್ನು ಕ್ರಾಂತಿಯನ್ನೇ ಮಾಡಿದ್ದೀರಿ. ಅಲ್ಲಿ ಭಾಳಷ್ಟು ಜನ ರೈತ ಬಾಂಧವರು ತಮ್ಮ ಕಸುಬಿನ ಜೊತೆ ಉಪಕಸಬನ್ನಾಗಿ ಇದನ್ನು ಮಾಡಿಕೊಂಡಿದ್ದಾರೆ. ಜೇನು ಕಸಬನ್ನು ಲಾಭದಾಯಕವಾಗಿ ಮಾಡಬೇಕಪ್ಪ ಅಂತಂದರೆ ಯಾವ ತಳಿಗಳನ್ನು ಸಾಕೋದು ಉತ್ತಮ ಅಂತ ಹೇಳ್ತೀರಿ?
1: ನನಗಾಗಲೇ ಹೇಳ್ದಂಗೆ, ನಾವು ಇವತ್ತು ರೈತರಿಗೆ ನಾವು ಹೇಳೋದು ಸಾಕಷ್ಟು ಪ್ರಮಾಣದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಸಮಗ್ರ ಕೃಷಿ ಪದ್ಧತಿ ಅಂತೇಳಿದ್ರೆ ಕೇವಲ ಕೃಷಿಯೊಂದೇ ಅಲ್ಲ, ಕೃಷಿಯ ಜೊತೆಗೆ ಇತರ ಕೃಷಿಯ ಆಧಾರಿತ ಉಪಘಟಕಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ನಾವು ಹೇಳ್ತಾ ಇರ್ತೀವಿ. ಅದರಲ್ಲಿ ಅರಣ್ಯ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಹುಳ ಸಾಕಾಣಿಕೆ ಇರ್ಬೋದು, ಅದೇ ರೀತಿ ಜೇನು ಸಾಕಾಣಿಕೆ, ಎರೆಹುಳ ಗೊಬ್ಬರ ಉತ್ಪಾದನೆ, ಅಜೋಲಾ ಉತ್ಪಾದನೆ, ಈ ರೀತಿಯಾಗಿ ಸುಮಾರು ಒಂದು 28 ಘಟಕಗಳು ನಮ್ಮ ರೈತರು ಕೃಷಿಯ ಆಧಾರಿತವಾದಂತಹ ಉಪಕಸಬುಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇದರಲ್ಲಿ ಈ ಜೇನು ಕೃಷಿ ಅಂತಕ್ಕಂಥದ್ದು 5ನೇ ಪ್ರಮುಖ ಘಟಕ ಅಂತ ನಾವು ಹೇಳ್ತೀವಿ.
0: 5ನೇ
1: ಅಂದರೆ ಮೊದಲನೇದಾಗಿ ಕೃಷಿ ಅಂತ ಹೇಳ್ತೀವಿ. ಕೃಷಿಯ ನಂತರದ್ದು ತೋಟಗಾರಿಕೆ ಬರುತ್ತೆ, ತೋಟಗಾರಿಕೆ ನಂತರ ಅರಣ್ಯ ಕೃಷಿ ಬರುತ್ತೆ, ಅರಣ್ಯದ ನಂತರ ಈ ಒಂದು ಮೀನು ಸಾಕಾಣಿಕೆ, ನಂತರ ನಾವು 5ನೇ ಪ್ರಮುಖ ಘಟಕ ಆದಾಯದಲ್ಲಿ ನಾವು ಜೇನು ಕೃಷಿಯನ್ನು ನಾವು ಪರಿಗಣಿಸ್ತೇವೆ. ನೀವು ಈಗಾಗಲೇ ಕೇಳ್ದಂಗೆ ಎಲ್ಲ ಜೇನನ್ನು ನಾವು ಈಗ ನಾನಾಗಲೇ ಹೇಳಿದೆ 20,000 ತಳಿ ಇದ್ದಾವೆ, ಎಲ್ಲವನ್ನು ಸಾಕಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು, ಅದರಲ್ಲಿ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಾನು ಹೇಳಿದೆ ಜೇನನ್ನು ಸಹ ನಾವು ಆ ಒಂದು ಪರಾಗಸ್ಪರ್ಶದ ಜೊತೆಗೆ ಜೇನುತುಪ್ಪದ ಇಳುವರಿಯನ್ನು ನಾವು ಪರಿಗಣಿಸೋದ್ರಿಂದ ಯಾವೆಲ್ಲ ಜೇನನ್ನು ನಾವು ಸಾಕಾಣಿಕೆ ಮಾಡ್ಬೋದು ಅಂತ ನೋಡಿದ್ರೆ, ನಾವು ಮೊದಲು ನಮ್ಮ ಸುತ್ತ ಕಾಣುವಂತಹ ಜೇನು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಪ್ರಮುಖವಾಗಿ ನಾವು ಕಾಣತಕ್ಕಂಥದ್ದು ಒಂದು ಹೆಜ್ಜೇನು.
0: ಹೆಜ್ಜೇನು
1: ಎಲ್ಲರಿಗೆ ಭಯ ಬೀಳಿಸ್ತಕ್ಕಂತಹ ಜೇನು ಅಂದರೆ ದೂರ ಇರತಕ್ಕಂತಹ ಒಂದು ಜೀವಿ ಅದು.
0: ಹೌದು,
1: ಯಾಕೆಂದರೆ ಬಹಳಷ್ಟು ರಾಕ್ಷಸಿ ಪ್ರವೃತ್ತಿ ಇರುತ್ತೆ. ಸ್ವಲ್ಪ ಅವಕ್ಕೆ ತೊಂದರೆ ಕೊಟ್ಟರೂ ಸಹ ನಮಗೆ ಅದು ಮಾರಣಾಂತಿಕವಾದಂತಹ ದಾಳಿಯನ್ನು ಮಾಡೋದ್ರಿಂದ ಮನುಷ್ಯ ಅದರಿಂದ ದೂರನೇ ಇರ್ತಾನೆ. ಎರಡನೇದಾಗಿ ನಮ್ಮ ಸುತ್ತ ಕಾಣಬರ್ತಕ್ಕಂಥದ್ದು ನಮ್ಮ ಕಣ್ಣ ಅಂತರದಲ್ಲಿ ಕಂಡುಬರ್ತಕ್ಕಂಥದ್ದು ಚಿಟ್ಟು ಜೇನು ಅಥವಾ ಕೋಲ್ ಜೇನು ಅಂತ ಹೇಳ್ತೀವಿ.
0: ಕೋಲ್ ಜೇನು ಅಥವಾ ಚಿಟ್ಟು ಜೇನು
1: ಅದು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಗಿಡಗಳ ಪೊದೆಗಳಲ್ಲಿ ನಾವು ಸಿಗ್ತಾ ಇರುತ್ತೆ. ಬಹಳಷ್ಟು ಜನ ಅದನ್ನು ಸುಟ್ಟು ಹುಳಗಳನ್ನು ಸಾಯಿಸಿ ಆ ಜೇನನ್ನು ಕಿತ್ತು ತಿನ್ನುವುದನ್ನು ನಾವು ಗ್ರಾಮಗಳಲ್ಲಿ ನಾವು ಸಾಧಾರಣವಾಗಿ ಗಮನಿಸಿರ್ತೀವಿ.
0: ಚಿಕ್ಕ ಗಾತ್ರದ
1: ಸಣ್ಣ ಗಾತ್ರದ ನೊಣಗಳು, ಆದರೆ ಒಂದು ಸುಮಾರು ಒಂದು 1/4 kg ಒಂದು ಕೆಜಿ ಅಷ್ಟು ಜೇನುತುಪ್ಪ ಸಿಗುತ್ತೆ. ಸೊ ಆ ಒಂದು ಜೇನುತುಪ್ಪದ ಆಸೆ ಅವುಗಳ ಸಂತತಿಯನ್ನೇ ನಾಶ ಮಾಡೋದನ್ನು ನಾವು ಸರ್ವೆ ಸಾಧಾರಣವಾಗಿ ನೋಡ್ತಾ ಇರ್ತೀವಿ. ಮೂರನೇದಾಗಿ ನಾವು ಸಾಕಾಣಿಕೆ ಮಾಡೋ ನಮಗೆ ಬರಲಿಕ್ಕಂಥದ್ದು ತುಡುವೆ ಜೇನು ಅಂತ ಹೇಳ್ತೀವಿ, ಅಥವಾ ತೊಗರಿ ಜೇನು ಅಂತ ಹೇಳ್ತೀವಿ, 7 ತಟ್ಟಿನ ಜೇನು ಅಂತ ಹೇಳ್ತೀವಿ, ಹುತ್ತದ ಜೇನು ಅಂತ ಕರಿತೀವಿ. ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ ಕರೆಯುವಂತಹ ಒಂದು ಜೇನು ಅದು ಸಾಧಾರಣವಾಗಿ ನಾವು ತುಡುವೆ ಜೇನು ಅಂತ ಹೇಳ್ತೀವಿ. ಯಾವುದಾದ್ರೂ ಮರದ ಪೊಟ್ರೆಯಲ್ಲಿ ಅಥವಾ ಬಿಲಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಅಡಗು ತಾಣ ಅದು, ಯಾಕೆಂದ್ರೆ ನೇರವಾಗಿ ಬಿಸಿಲಿಗೆ ಅಥವಾ ಇದರಲ್ಲಿ ತನ್ನನ್ನು ತಾನು ತೆರ್ಕೊಳ್ಳೋದಿಲ್ಲ, ಯಾವಾಗಲೂ ಕತ್ತಲೆಯನ್ನು ಇಷ್ಟಪಡ್ತಕ್ಕಂತಹ ಜೀವಿ. ಹಾಗಾಗಿ ಯಾವುದಾದ್ರೂ ಮನೆಯ ಸಂಧಿ ಗುಂದಿಗಳಲ್ಲಿ ತನ್ನ ಗೂಡನ್ನು ಕಟ್ಕೊಂಡು ಜೀವನ ಮಾಡತಕ್ಕಂಥ ಹುಳಗಳಿವು. ಇವು ವರ್ಷಕ್ಕೆ 8-10 kg ಅಷ್ಟು ಜೇನುತುಪ್ಪ, 12 kg ಅಷ್ಟು ಜೇನುತುಪ್ಪವನ್ನು ಕೊಡ್ತಾ ಇರ್ತವೆ. ಈ ಒಂದು ತಳಿಯನ್ನು ನಾವು ಸಾಕಾಣಿಕೆ ಮಾಡಬಹುದು. ಮೊದಲ ಎರಡು ತಳಿಗಳು ಅಂದ್ರೆ ಹೆಜ್ಜೇನಿರ್ಬೋದು ಕೋಲ್ ಜೇನಿರ್ಬೋದು ಅವುಗಳನ್ನು ನಾವು ಸಾಕಾಣಿಕೆ ಮಾಡ್ಲಿಕ್ಕೆ ಬರೋದಿಲ್ಲ, ತುಡುವೆ ಜೇನನ್ನು ನಾವು ಸಾಕಾಣಿಕೆ ಮಾಡಬಹುದು. ಇನ್ನು ನಾಲ್ಕನೆಯದು ನಮ್ಮ ಸುತ್ತಮುತ್ತ ಸಣ್ಣದಾಗಿ ಕಾಣತಕ್ಕಂತಹ ಯಾವುದೇ ತೊಂದರೆ ಕೊಡದಂತಹ ನಿರುಪದ್ರವಿ ಜೀವಿಗಳು ಅಂತ ಹೇಳಿದ್ರೆ ನಾವು ಮಿಶ್ರಿ ಜೇನು ಅಥವಾ ನಸರು ಜೇನು ಅಂತ ಕರಿತೀವಿ. ಅಂದ್ರೆ ಮನೆಗಳ ಸಂಧಿಗಳಲ್ಲಿ ಕಿಟಕಿಗಳ ಸಂಧಿಗಳಲ್ಲಿ ಸಣ್ಣದಾಗಿ ಒಂದು ಕೊಳವೆ ಆಕಾರದ ಒಂದು ದ್ವಾರವನ್ನು ಮಾಡಿಕೊಂಡು ಆ ಗೂಡಲ್ಲಿ ಸಣ್ಣದಾಗಿ ವಾಸ ಮಾಡ್ತಾ ಇರುತ್ತೆ. ನೊಣಕ್ಕಿಂತ ಸಣ್ಣದಾಗಿರುತ್ತದೆ, ಆದರೆ ಆ ಒಂದು ಜೇನುತುಪ್ಪ ಪ್ರಮಾಣ ಅದರಲ್ಲಿ ಬಹಳ ಕಡಿಮೆ, 50-100 ಅಥವಾ 150 gram ಜೇನುತುಪ್ಪ ಸಿಗುತ್ತೆ.
0: ಸಣ್ಣ ಸ್ವಲ್ಪ ಪ್ರಮಾಣದಲ್ಲಿ
1: ಸಿಗುತ್ತೆ, ಆದರೆ ಬಹಳ ರುಚಿಯಾಗಿರ್ತಕ್ಕಂಥ ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಮಹತ್ವ ಇರತಕ್ಕಂತಹ ಜೇನುತುಪ್ಪ ಅದು.
0: ಮಿಶ್ರಿ ಜೇನು,
1: ಮಿಶ್ರಿ ಜೇನು ನಮ್ಮ ಬೇರೆ ಎಲ್ಲ ಜೇನುತುಪ್ಪಗಳಿಗೆ ಸುಮಾರು 300 ರೂಪಾಯಿಂದ 500 ಅಥವಾ 1,000 ಹೆಚ್ಚಂದ್ರೆ 1,000 ರೂಪಾಯಿ ಒಂದು ಕೆಜಿ ರೇಟಲ್ಲಿ ಸಿಕ್ಕರೆ ಈ ಮಿಶ್ರಿ ಜೇನು ಸುಮಾರು 2,500-5,000 ರೂಪಾಯಿಗಳ ತನಕ ಅದರ ಒಂದು ಬೆಲೆ ಇದೆ. ಯಾಕೆಂದರೆ ಅದು ಸಣ್ಣ ಸಣ್ಣ ಹೂಗಳು, ಅಂದರೆ ನಾವು ಇವತ್ತು ಆಯುರ್ವೇದದಲ್ಲಿ ಬಹಳ ಮಹತ್ವ ಇದೆ, ನೆಲದಲ್ಲಿ ಹರಡಿರ್ತಕ್ಕಂತಹ ಒಂದು ಗಿಡ ಮೂಲಿಕೆಗಳಿಂದ ಆ ಒಂದು ಪರಾಗ ಮತ್ತು ಮಕರಂದವನ್ನು ಸಂಗ್ರಹಣೆ ಮಾಡಿ ಜೇನುತುಪ್ಪವನ್ನಾಗಿ ಪರಿವರ್ತಿಸುತ್ತದೆ. ಆ ಗಿಡ ಮೂಲಿಕೆಗಳಿಂದ ಬರ್ತಕ್ಕಂತಹ ಇದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇದೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಆ ಜೇನುತುಪ್ಪಕ್ಕೆ ಮಹತ್ವ ಜಾಸ್ತಿ, ಮತ್ತು ಉತ್ಪಾದನೆ ಕಡಿಮೆ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇರೋದ್ರಿಂದ ಅದರ ಬೆಲೆನೂ ಸಹ ಅಷ್ಟೇ ಜಾಸ್ತಿ ಇದೆ. ಆದರೆ ಇದು ಯಾವುದೇ ತೊಂದರೆ ಕೊಡದೆ ಇರೋದ್ರಿಂದ ಇವುಗಳನ್ನು ಸಹ ಮನೆಗಳ ಒಂದು ಅಂಗಳದಲ್ಲಿ ಅಥವಾ ಹಿತ್ತಲ ಕೈತೋಟದಲ್ಲಿ ಬಹಳ ಸುಲಭವಾಗಿ ಸಾಕಲಿಕ್ಕೆ ಬರ್ತಕ್ಕಂತಹ ಒಂದು ಜೀವಿ ಇದು, ಇವುಗಳನ್ನು ಸಹ ನಾವು ಸಾಕ್ಬೋದು. ಇನ್ನು 5ನೇದಾಗಿ ನಾವು ಯುರೋಪಿಯನ್ ಜೇನು ಅಂತ ಹೇಳ್ತೀವಿ ಅಥವಾ ಇಟಾಲಿಯನ್ ಜೇನು ಅಂತ ಹೇಳ್ತೀವಿ. ಇದು ನಾವು ಹೊರ ದೇಶಗಳಿಂದ ನಮ್ಮ ದೇಶಕ್ಕೆ ಆಮದು ಮಾಡಿಕೊಂಡಂತಹ ಒಂದು ಜೇನಿನ ತಳಿ ಇದು. ಅಂದರೆ ನಾವು ಏನು ಯೋಚನೆ ಮಾಡ್ತಾ ಇದ್ವಿ, ಪರಾಗಸ್ಪರ್ಶವನ್ನು ಯಥೇಚ್ಛವಾಗಿ ಮಾಡಬೇಕು, ಹೆಚ್ಚು ಜೇನುತುಪ್ಪವನ್ನು ಕೊಡಬೇಕು. ಹೆಜ್ಜೇನುಗಳು ಇವತ್ತು ಒಂದು ಹೆಜ್ಜೇನಿನ ಗೂಡಿಂದ ಸುಮಾರು 45-50 kg ಜೇನುತುಪ್ಪ ಸಿಗುತ್ತೆ. ಅದೇ ಥರದಲ್ಲಿ ನಮಗೆ ಹೆಚ್ಚು ಜೇನು

0: ತುಪ್ಪ ಕೊಡಬೇಕು, ಯಾವುದೇ ತೊಂದರೆ ಆಗಬಾರ್ದು, ಸಾಕಾಣಿಕೆ ಮಾಡಲಿಕ್ಕೆ ತೊಂದರೆ ಆಗಬಾರ್ದು, ಸುಲಭವಾಗಿ ಸಾಕುವಂತಿರಬೇಕು ಅಂತ ಒಂದು ತಳಿಯನ್ನು ಹುಡುಕಿದಾಗ ನಮಗೆ ಸಿಕ್ಕಿದ್ದು ಯುರೋಪಿಯನ್ ಜೇನು. ಇವುಗಳನ್ನು ನಾವು ಪಾಶ್ಚಾತ್ಯ ರಾಷ್ಟ್ರಗಳಿಂದ ನಾವು ಆಮದು ಮಾಡಿಕೊಂಡು, ನಮ್ಮ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧಿಯಾದಂತಹ ಜೇನಿದು, ನಮ್ಮಲ್ಲಿರ್ತಕ್ಕಂಥ ಸಾಸಿವೆ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಗುರೆಳ್ಳು ಇರ್ಬೋದು, ಇಂತಹ ಬೆಳೆಗಳ ಒಂದು ಪರಾಗಸ್ಪರ್ಶಕ್ಕೆ ಇದನ್ನು ನಾವು ಬಳಸ್ತಾ ಇದ್ದೀವಿ. ಅದರಲ್ಲೂ ಉತ್ತರ ಭಾರತದ ಪ್ರಮುಖ ಬೆಳೆಗಳಾದಂತಹ ಸೇಬು ಮತ್ತು ಕೇಸರಿಯಲ್ಲಿ ಇದರ ಮಹತ್ವ ಜಾಸ್ತಿ.
1: ಕೇಸರಿ ಹಾಗೂ ಸೇಬು,
0: ಹೌದು. ಹಾಗಾಗಿ ಅಲ್ಲಿ ಯಥೇಚ್ಛವಾಗಿ ಜೇನು ಅಂತೇಳಿದ್ರೆ ಇದು ಸಹ ಒಂದು ಪೆಟ್ಟಿಗೆಯಿಂದ ಸುಮಾರು ನಮಗೆ 25-30 ಕೆಜಿಯಷ್ಟು ಜೇನುತುಪ್ಪ ಸಿಗುತ್ತೆ. ಹಾಗಾಗಿ ಆಮೇಲೆ ಮನುಷ್ಯನಿಗೆ ಹೆಜ್ಜೇನಿನಷ್ಟು ಗಾತ್ರದಲ್ಲಿ ಒಂದು ಸಮಾನಾಂತರವಾಗಿದ್ದರೂ ಸಹ ಹೆಜ್ಜೇನಿನಷ್ಟು ದಾಳಿ ಮಾಡೋದಿಲ್ಲ ಮನುಷ್ಯನ ಮೇಲೆ, ಭಾಳ ಮೃದು ಸ್ವಭಾವ ಇದೆ. ಹಾಗಾಗಿ ಮೃದು ಸ್ವಭಾವ ಇದೆ, ಪರಾಗಸ್ಪರ್ಶ ಚೆನ್ನಾಗಿ ಮಾಡುತ್ತೆ, ಹೆಚ್ಚಿನ ಒಂದು ಜೇನನ್ನು ಕೊಡುತ್ತೆ, ಮತ್ತು ಮೇಲಾಗಿ ಹೊರದೇಶದಿಂದ ನಮಗೆ ಆಮದು ಮಾಡಿಕೊಂಡ್ರೂ ಸಹ ಇವತ್ತಿಗೆ ಅದು ನಮ್ಮ ಸ್ಥಳೀಯ ತಳಿಯಾಗಿಯೇ ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಈ ಒಂದು ವಾತಾವರಣಕ್ಕೆ ಹೊಂದಿಕೊಂಡಿರೋದ್ರಿಂದ ಈ ಮೂರು ಜಾತಿಯ ಅಂದರೆ ತುಡುವೆ ಜೇನು, ಮಿಶ್ರಿ ಜೇನು ಮತ್ತು ಯುರೋಪಿಯನ್ ಜೇನು, ಈ ಮೂರು ತಳಿಗಳನ್ನು ನಾವು ಮನೆಯಲ್ಲಿಟ್ಟು ಪೆಟ್ಟಿಗೆಯಲ್ಲಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
1: ಈಗ ಸರ್, ಲಾಭದಾಯಕವಾಗಿ ಒಂದು ಪ್ರವೃತ್ತಿ ಅಥವಾ ವೃತ್ತಿಯನ್ನಾಗಿ ಮಾಡುವಂಥವರಿಗೆ ಏನು ಹೇಳ್ತೀರಿ? ಇದು ಮೂಲಭೂತವಾದಂಥ ಒಂದು ಸೌಕರ್ಯಗಳು.
0: ನಮಗೆ ಜೇನನ್ನು ಇಲ್ಲಿ ತನಕ ನಾನಾಗಲೇ ಹೇಳಿದೆ, ನಮಗೆ ಯಥೇಚ್ಛವಾಗಿ ಸಿಗ್ತಾ ಇತ್ತು, ಹಾಗಾಗಿ ಜೇನಿನ ಬಗ್ಗೆ ನಾವು ಗಮನ ಹರಿಸಿರಲಿಲ್ಲ ಅಥವಾ ಅದರ ಮಹತ್ವ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಆದರೆ ಇತ್ತೀಚೆಗೆ ಅದರ ಒಂದು ಮಹತ್ವ ಅರಿವಾದ ಮೇಲೆ ನಮಗೆ ಈ ಜೇನನ್ನು ಸಾಕಾಣಿಕೆ ಮಾಡಬೇಕು, ಅದನ್ನು ಪ್ರಮುಖವಾಗಿ ನಾವು ಪರಾಗಸ್ಪರ್ಶಕ್ಕೆ ಉಪಯೋಗಿಸ್ಕೊಳ್ಬೇಕಂತ ಇದೆ. ಆದರೆ ಅದಕ್ಕಿಂತ ಮಹತ್ವ ಇನ್ನೂ ಹಲವಾರು ಉತ್ಪನ್ನಗಳು. ಕೇವಲ ಪರಾಗಸ್ಪರ್ಶ ನಮಗೆ ಅಪರೋಕ್ಷವಾಗಿ ಅಂದರೆ ಕಣ್ಣಿಗೆ ಕಾಣಲಾರದಂತಹ ಒಂದು ಸೇವೆ, ಆದರೆ ನಮಗೆ ಕಣ್ಣಿಗೆ ಕಾಣತಕ್ಕಂತಹ ಹಲವಾರು ಉತ್ಪನ್ನಗಳು ನಮಗೆ ಜೇನು ಕೃಷಿಯಿಂದ ಸಿಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಜೇನು ತುಪ್ಪ ಹೇಳಿದೆ,
1: ತುಪ್ಪ.
0: ಎರಡನೇದಾಗಿ ಜೇನಿನ ಮೇಣ,
1: ಮೇಣ.
0: ಜೇನಿನ ಪರಾಗ, ಜೇನಿನ ಅಂಟು, ಜೇನಿನ ವಿಷ, ಜೇನಿನಿಂದ ದೊರೆಯುವ ರಾಜಶಾಹಿ ರಸ, ಇಷ್ಟೆಲ್ಲ ಉತ್ಪನ್ನಗಳು ನಮಗೆ ಜೇನು ಕೃಷಿಯಿಂದ ನಮಗೆ ಉಪ ಉತ್ಪನ್ನಗಳಾಗಿ ಲಭ್ಯ ಆಗುತ್ತೆ. ಬರೀ ಜೇನುತುಪ್ಪ, ಜೇನು ಅಂದ ತಕ್ಷಣ ನಮಗೆ ಜೇನುತುಪ್ಪ ಒಂದೇ ಬರುತ್ತೆ, ಆದರೆ ಈ ಉತ್ಪನ್ನಗಳನ್ನು ಸಹ ನಾವು ಜೇನು ಕೃಷಿಯಿಂದ ಪಡೀಲಿಕ್ಕೆ ಸಾಧ್ಯ ಇದೆ. ಇದಲ್ಲದೆ ನಮಗೆ ಎಪಿಥೆರಪಿ ಅಂತ ಹೇಳ್ತೀವಿ ನಾವು, ಚಿಕಿತ್ಸೆಗಳು ಅಂದರೆ ಈ ಒಂದು ವೈದ್ಯಕೀಯ ಕ್ಷೇತ್ರದ ಚಿಕಿತ್ಸೆಗಳು, ಅದರಲ್ಲಿ ಜೇನು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಉದಾಹರಣೆಗೆ ನಮಗೆ ಈ ಸಂಧಿ ನೋವು ಅಥವಾ ಕೀಲ್ ನೋವು ಅಂತ ಹೇಳ್ತೀವಿ, ರಿಮ್ಯಾಟಿಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅದಕ್ಕೆ ಕುಟುಕು ಚಿಕಿತ್ಸೆ, ಜೇನಿನ ಕುಟುಕು ಚಿಕಿತ್ಸೆಯನ್ನು ನೀಡ್ತಾರೆ. ಬೇರೆ ಯಾವುದೇ ಅಲೋಪತಿ ವೈದ್ಯಕೀಯದಿಂದ ವಾಸಿಯಾಗದಂತಹ ಕೀಲು ನೋವನ್ನು ನಿರಂತರವಾಗಿ ಜೇನಿನ ಕುಟುಕನ್ನು ನಾವು ಬೆನ್ನು ಮೂಳೆಯ ಮೇಲೆ ನಾವು ತಗೊಳ್ಳೋದ್ರಿಂದ ಆ ಒಂದು ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಆ ಒಂದು ಚಿಕಿತ್ಸೆಗೆ ಇವತ್ತು ಬಹಳಷ್ಟು ಜನ ಜೇನು ಕೃಷಿಕರು ಅದರಲ್ಲಿ ತೊಡಕೊಂಡಿದ್ದಾರೆ.
1: ಚಿಕಿತ್ಸಾತ್ಮಕ ಗುಣಗಳಿದೆ.
0: ಎರಡನೇದಾಗಿ ನಾವು ಇವತ್ತು ಬೇರೆ ದೇಶಗಳಲ್ಲಿ ಬಹಳಷ್ಟು ಈಗಾಗಲೇ ಪ್ರಚಲಿತ ಆಗಿದೆ, ನಮ್ಮಲ್ಲಿ ಇರಲಿಲ್ಲ, ಆರೋಮ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದರೆ ಆ ಜೇನಿನಿಂದ ಬರ್ತಕ್ಕಂತಹ ಪರಿಮಳ ಅಥವಾ ಸುವಾಸನೆ ಏನಿದೆ ಜೇನು ಪೆಟ್ಟಿಗೆಯಿಂದ ಬರೋದು, ಅದನ್ನು ನಾವು ಆಗ್ರಹಿಸಿದರೆ ನಮ್ಮ ಶ್ವಾಸಕೋಶದ ಒಂದು ಏನು ಟ್ರ್ಯಾಕ್ಟ್ ಇದೆ ಅದು ನಾವು ಕ್ಲಿಯರ್ ಆಗುತ್ತೆ, ಉಸಿರಾಟ ಸರಾಗ ಆಗುತ್ತೆ ಅಂಥೇಳಿ ನಮಗೆ ಒಂದು ಅನೇಕ ಸಂಶೋಧನೆಗಳು ದೃಢಪಡಿಸಿರೋದ್ರಿಂದ ಆ ಒಂದು ಆರೋಮ ಚಿಕಿತ್ಸೆಗೆ ಸಹ ಇವತ್ತು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಅಂತಹ ಒಂದು ಕೇಂದ್ರಗಳನ್ನು ತೆಗಿಲಿಕ್ಕೆ ಇವತ್ತು ಸರ್ಕಾರದಿಂದ ಸಹಾಯಧನ ಸಹ ಇರೋದ್ರಿಂದ ಅದರಲ್ಲಿ ಉಪಯೋಗ ಆಗುತ್ತೆ. ಮತ್ತು ಈ ಉತ್ಪನ್ನಗಳಿಂದ ಹಲವಾರು ಔಷಧಿಗಳನ್ನು ತಯಾರು ಮಾಡಲಿಕ್ಕೆ, ಅದರಲ್ಲೂ ಪ್ರಮುಖವಾಗಿ ಜೇನಿನ ವಿಷದಿಂದ ಇವತ್ತು ಸಾಕಷ್ಟು ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಕಾಯಿಲೆಗಳಿದೆ, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಹೆಣ್ಣು ಮಕ್ಕಳ ಒಂದು ಗರ್ಭಕೋಶದ ಸಂಬಂಧಿತ ಕಾಯಿಲೆಗಳಿರ್ಬೋದು, ಮತ್ತು ಈ ಕೀಲು ನೋವು ಸಂಧಿ ನೋವಿನ ಸಂಬಂಧಿತ ಕಾಯಿಲೆಗಳಿಗೆ ಹಲವಾರು ಔಷಧಿಗಳನ್ನು ತಯಾರು ಮಾಡ್ತಾ ಇರೋದ್ರಿಂದ ಅವು ಒಂದು ಕ್ಷೇತ್ರದಲ್ಲಿ ಸಹ ಅದರ ಬೇಡಿಕೆ ಹೆಚ್ಚಾಗಿದೆ. ಮತ್ತು ಇನ್ನು ರಾಜಶಾಹಿ ರಸ ಅಂತ ಹೇಳಿದೆ, ಆ ಒಂದು ರಾಜಶಾಹಿ ರಸವನ್ನು ಸೌಂದರ್ಯವರ್ಧಕಗಳ ಒಂದು ಉತ್ಪಾದನೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ ಆ ಕ್ಷೇತ್ರದಲ್ಲಿ, ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ. ಯಾಕೆಂದರೆ ಅದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ, ಅಂದರೆ ವಯಸ್ಸಾಗುವುದನ್ನು ತಡೆಯುವಂತಹ ಒಂದು ಶಕ್ತಿ ಇದೆ, ಮುಖಕ್ಕೆ ಕಾಂತಿಯನ್ನು ನೀಡತಕ್ಕಂತಹ ಒಂದು ಗುಣಗಳಿದೆ. ಅಂದರೆ ಅದರಲ್ಲಿ ವಿಟಮಿನ್ ಇ ಅಂಶ ಜಾಸ್ತಿ ಇರೋದ್ರಿಂದ ಆ ಒಂದು ಸೌಂದರ್ಯ ವರ್ಧಕಗಳ ತಯಾರಿಕೆಯಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಹಲವಾರು ಉತ್ಪನ್ನಗಳು ಇವತ್ತು ಆ ಒಂದು ಔದ್ಯೋಗಿಕ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇರೋದ್ರಿಂದ ಈ ಎಲ್ಲ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ.
1: ನೋಡಿ, ಜೀವಿ ಸಣ್ಣದು ಆದರೆ ಲಾಭ ಮಾತ್ರ ಒಂದು
0: ಅಧಿಕವಾಗದ್ದು.
1: ಹೌದು
0: ಹೌದು, ಇಲ್ಲಿಯವರೆಗೆ ನಮಗೆ ಈ ಒಂದು ಈ ಕ್ರಿಯೆಗಳು ನಮಗೆ ಅರ್ಥ ಆಗಿರಲಿಲ್ಲ, ಇದರ ಒಂದು ಉಪಯೋಗಗಳು. ಇತ್ತೀಚೆಗೆ ದಿನೇ ದಿನ ಹೆಚ್ಚುತ್ತಾ ಇರೋದ್ರಿಂದ ಈ ಎಲ್ಲ ಕ್ಷೇತ್ರಗಳಲ್ಲಿ ಬೇಡಿಕೆ ಜಾಸ್ತಿ ಬರ್ತಾ ಇರೋದ್ರಿಂದ ಜೇನು ಕೃಷಿ ಇವತ್ತು ಅಗತ್ಯ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಜೇನು ಕೃಷಿಗೆ ಸಾಕಷ್ಟು ಪ್ರೋತ್ಸಾಹನೂ ಸಿಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಒಂದು ಆತ್ಮನಿರ್ಭರ ಯೋಜನೆಯಲ್ಲಿ ಪ್ರತಿಯೊಬ್ಬ ರೈತರನ್ನು ಸ್ವಾವಲಂಬಿ ಮಾಡಬೇಕಂತೇಳಿ 500 ಕೋಟಿ ರೂಪಾಯಿಗಳ ಒಂದು ಅನುದಾನ ಸಹ ಈ ಒಂದು ಜೇನು ಕೃಷಿಯತ್ತ ಇದೆ.
1: ಹೇಳಿ ಸರ್, ಜೊತೆಗೆ ತಾವು ಹೇಳಿದ್ವಿ ಸರ್ಕಾರದ ಯೋಜನೆಗಳಿದ್ದಾವೆ, ಹಾಗೆಯೇ ಆರೋಗ್ಯ ದೃಷ್ಟಿಯಿಂದ ಜೊತೆಗೆ ನಮ್ಮ ಔಷಧ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂತಹ ಒಂದು ಗುಣಗಳು ಈ ಜೇನಲ್ಲಿರುವುದರಿಂದ ಇತ್ತೀಚೆಗೆ ಯುವಕರು ಹಾಗೆಯೇ ನಮ್ಮ ಪ್ರಗತಿಪರ ರೈತರು ಜೇನು ಸಾಕಾಣಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇದು ಹೇಗೆ ಸರ್ ಲಾಭದಾಯಕ ಅನಿಸುತ್ತಾ?
0: ಈಗ ಬೇರೆ ಎಲ್ಲ ನಾವು ಗಮನಿಸಿದಾಗ ಎಲ್ಲ ಉಪಕಸುಬುಗಳು, ನಾನು ಇವತ್ತು ಹಲವಾರು ಉಪಕಸುಬುಗಳನ್ನು ನಾವು ಪಟ್ಟಿ ಮಾಡ್ಬೋದು, ಆದರೆ ಇದರಲ್ಲಿ ಜೇನು ಕೃಷಿಯನ್ನು ನಾವು ಗಮನಿಸಿದಾಗ ಬೇರೆ ಎಲ್ಲ ಉಪಕಸುಬುಗಳಿಗಿಂತ ಬಹಳ ಸುಲಭವಾದಂತಹ ಒಂದು ಉಪಕಸುಬು,
1: ಯಾಕೆಂದರೆ
0: ಖರ್ಚಿಲ್ಲದ್ದು ಅಂತಲೂ ಹೇಳ್ಬೋದು. ಮೊದಲನೇದಾಗಿ ನೀವು ಒಂದು ದನ ಅಥವಾ ಕುರಿ ಅಥವಾ ಕೋಳಿಯನ್ನು ನೀವು ಸಾಕಾಣಿಕೆ ಮಾಡಿದರೆ ಅದರ ಒಂದು ಆರೋಗ್ಯ ಅಥವಾ ಒಂದು ಆರೈಕೆ ಮಾಡಬೇಕಾದ್ರೆ ಒಬ್ಬ ಮನುಷ್ಯ ಪ್ರತಿ ದಿವಸ ಅದರ ಹಿಂದೆನೇ ಇರಬೇಕು.
1: ಬಂಡವಾಳ ಕೂಡ ಹೌದು,
0: ಬಂಡವಾಳನು ಹಾಕಬೇಕು,
1: ಲಕ್ಷಗಟ್ಟಲೆ ಬಂಡವಾಳ ಹಾಕಬೇಕಾಗುತ್ತೆ.
0: ಎರಡನೇದು ಅದರ ಒಂದು ಹುಲ್ಲು ಹಾಕೋದು, ನೀರು ಹಾಕೋದು, ಬೆಳಗ್ಗೆಯಿಂದ ಸಂಜೆ ತನಕ ಅದರ ಆರೈಕೆ ಮಾಡಬೇಕು,
1: ನಿರ್ವಹಣೆ ಮಾಡಬೇಕು.
0: ಆದರೆ ಜೇನು ಕೃಷಿ ಹಾಗಲ್ಲ, ನೀವು ಒಂದು ಪೆಟ್ಟಿಗೆಯನ್ನು ಇಟ್ಟರೆ ಒಂದು ವಾರ ಅದರ ಕಡೆ ಗಮನ ಹರಿಸಿಲ್ಲ ಅಂತಂದ್ರು ತಮ್ಮಷ್ಟಕ್ಕೆ ತಾವು ತಮ್ಮ ಆಹಾರವನ್ನು ತಾವೇ ಸಂಪಾದನೆ ಮಾಡಿಕೊಂಡು ನಮಗೆ ಜೇನುತುಪ್ಪವನ್ನು ಕೊಡ್ತವೆ. ಹಾಗಾಗಿ ಪ್ರತಿ ದಿವಸ ಅವುಗಳನ್ನು ನಾವು ನೋಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ, ಬಹಳ ಸರಳ. ಎರಡನೇದಾಗಿ ಹೇಳಬೇಕಂತೇಳಿದ್ರೆ ನಾವು ನಮ್ಮದೇ ತೋಟ ಇರಬೇಕಂತಿಲ್ಲ ಜೇನು ಕೃಷಿ ಮಾಡಬೇಕಂತೇಳಿದ್ರೆ. ಸುಮಾರು 1/2 ಕಿಲೋಮೀಟರ್ ಆಚೆ ಯಾವುದೋ ತೋಟ ಅಥವಾ ಕಾಡು ಬೆಳೆದಿದ್ರು ಸಹ ಅಥವಾ ಯಾವುದೋ ಒಂದು ಗುಡ್ಡ ಇದೆ ಅಂತ ಹೇಳಿದ್ರು ಅಲ್ಲಿ ಹೋಗಿ ತಮ್ಮ ಆಹಾರವನ್ನು ತಾವು ಸಂಪಾದನೆ ಮಾಡ್ಕೊಳ್ತಾವು. ನಾವು ಕೇವಲ ಪೆಟ್ಟಿಗೆಯನ್ನು ಸೂಕ್ತ ಸ್ಥಳದಲ್ಲಿ ಇಡಬೇಕಷ್ಟೇ. ಅಂದರೆ ಸೂಕ್ತ ಸ್ಥಳ ಅಂದ್ರೇನು? ಮನೆಯ ಜಗಲಿ ಮೇಲೆ ಇಡಬಹುದು, ಅಂಗಳದಲ್ಲಿ ಇಡಬಹುದು, ಹಿತ್ತಲಲ್ಲಿ ಇಡಬಹುದು, ಕಿಟಕಿ ಛತ್ ಮೇಲೆ, ತಾರಸಿ ಮೇಲೆ, ಕೊನೆಗೆ ಎಲ್ಲೂ ಆಗಲಿಲ್ಲ ಅಂತೇಳಿದ್ರೆ ನಮ್ಮ ಮನೆಯ ಕೊಠಡಿಯಲ್ಲಿ ಅದಕ್ಕೆ ಹೊರಗೆ ಹೋಗಲಿಕ್ಕೆ ಒಳಗೆ ಬರಲಿಕ್ಕೆ ಒಂದು ಸಣ್ಣ ಕಿಂಡಿ ಇದ್ದರೂ ಸಹ ಆ ಜಾಗದಲ್ಲಿ ಅದನ್ನು ನಾವು ಪೆಟ್ಟಿಗೆಯನ್ನು ಇಡಬಹುದು. ಅಷ್ಟೊಂದು ಸರಳ. ಮನೆ ಒಳಗೆ ಇಟ್ಕೊಂಡ್ರೂ ಸಹ ಈ 3 ತಳಿಗಳ ಜೇನುಗಳು ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ಅಥವಾ ಅವುಗಳ ದಾಳಿ ಮಾರಣಾಂತಿಕ ಅಲ್ಲ. ಹಾಗಾಗಿ ಅವುಗಳನ್ನು ಮನೆಯ ಒಳಗಡೆ ಇಟ್ಕೊಂಡು ಸಹ ನಾವು ಪೋಷಿಸಲಿಕ್ಕೆ ಸಾಧ್ಯ ಇದೆ. ಅಷ್ಟೊಂದು ಸರಳವಾದದ್ದು. ಇನ್ನು ಇದಕ್ಕೆ ಯುವಕರೇ ಬೇಕು ಅಂತಿಲ್ಲ, ಮನೆಯಲ್ಲಿರ್ತಕ್ಕಂಥ ವಯಸ್ಸಾದವರು ಇರ್ಬೋದು, ಮಹಿಳೆಯರಿರ್ಬೋದು ಅಥವಾ ಸಣ್ಣ ಮಕ್ಕಳಿರ್ಬೋದು, ಈ ಒಂದು ಆರೈಕೆಯನ್ನು ಅವರುಗಳು ಸಹ ಮಾಡಲಿಕ್ಕೆ ಸಾಧ್ಯ ಇರೋದರಿಂದ ಯಾರು ಬೇಕಾದರೂ ಮಾಡ್ಬೋದು. ಅಷ್ಟೊಂದು ಸರಳವಾದಂತಹ ಒಂದು ಈ ಘಟಕ ಇದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ, ನಾವು ಒಂದು ಹಸು ಅಥವಾ ಕುರಿ ಏನಾದರೂ ಸಾಕಾಣಿಕೆ ಮಾಡಿದ್ದು ನಮ್ಮ ಹೊಲವನ್ನು ದಾಟಿ ಬೇರೆಯವರ ಹೊಲಕ್ಕೆ ಅದೇನಾದರೂ ಪ್ರವೇಶ ಮಾಡಿ ಅಲ್ಲೇನಾದರೂ ಹಾನಿ ಮಾಡಿದರೆ ಬಹಳಷ್ಟು ಗಲಾಟೆಗಳು ಅದನ್ನು ನೋಡ್ತೀವಿ. ಆದರೆ ನಮ್ಮ ಒಂದು ಜೇನು ಪೆಟ್ಟಿಗೆಯಲ್ಲಿ ಸುಮಾರು 40,000 ರಿಂದ 1 ಲಕ್ಷದವರೆಗೆ ಹುಳ ಇರುತ್ತೆ. ಅಪ್ಪಿತಪ್ಪಿ ಅಂದರೆ ಪ್ರತಿಯೊಂದು ಹುಳನೂ ಅವರ ಹೊಲಕ್ಕೆ ಹೋಗಿ ಬಂದರೂ ಸಹ ಭೇಟಿ ಕೊಟ್ಟರುವೆ ಯಾವುದೇ ಗಲಾಟೆ ಆಗೋದನ್ನು ನಾವು ಇವತ್ತಿನವರೆಗೆ ಎಲ್ಲೂ ಕೇಳಿರಲ್ಲ. ಹಾಗಾಗಿ ಅಷ್ಟೊಂದು ಸರಳ ಬಾಂಧವ್ಯವನ್ನು ಏರ್ಪಡಿಸ್ತಕ್ಕಂತಹ ಜೇನು ಕೃಷಿ, ಬಹಳ ಸರಳವಾದ ಒಂದು ನಿರ್ವಹಣೆಯಿಂದ ಮಾಡತಕ್ಕಂಥ ಕೃಷಿ, ಬಹಳ ಕಡಿಮೆ ಖರ್ಚು, ಅತ್ಯಂತ ಕಡಿಮೆ ಖರ್ಚಲ್ಲಿ ನಾವು ಒಂದು ಘಟಕವನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಅಥವಾ ಸ್ಥಾಪನೆ ಮಾಡ್ಬೋದು. ಯಾಕೆಂದರೆ ಇವತ್ತು ತೋಟಗಾರಿಕೆ ಇಲಾಖೆ ಮುಖಾಂತರ ಜೇನು ಕೃಷಿ ಮಾಡೋರಿಗೆ 75% ಸಹಾಯಧನ ಇದೆ.
1: ಹೌದು,
0: ಅದರಲ್ಲಿ ಒಂದು ಪೆಟ್ಟಿಗೆಯ ವೆಚ್ಚ ಅಥವಾ ಹುಳವನ್ನು ಸೇರಿಸಿ ಸ್ಟ್ಯಾಂಡ್ ಸೇರಿಸಿ ಅಂತೇಳಿದ್ರೆ 4,500 ರೂಪಾಯಿ ಒಂದು ಘಟಕ ವೆಚ್ಚ ಬರುತ್ತೆ. ಅದರಲ್ಲಿ 3,375 ರೂಪಾಯಿಯನ್ನು ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನದ ರೂಪದಲ್ಲಿ ಬರುತ್ತೆ, ವಾಪಸ್ ಬರುತ್ತೆ. ಕೇವಲ ರೈತರ ವಂತಿಕೆ 1,300 ರೂಪಾಯಿ ಅಷ್ಟೇ ಇರುತ್ತೆ. ಇನ್ನು ನನಗೆ ಅದು ಸಹ ಬೇಡ ಅಂತ ಹೇಳುವಂಥದ್ದಿದ್ರೆ ಕೆಲವು ತಾಂತ್ರಿಕತೆಗಳು, ಅಂದರೆ ಈ ನಾನು ಈಗಾಗಲೇ ಹೇಳಿದೆ ತುಳುವೆ ಜೇನು ಅಂತಕ್ಕಂಥದ್ದು ಮರದ ಬಿಲದಲ್ಲೋ ಪೊಟ್ರೆಯಲ್ಲೋ ಅಥವಾ ಕಲ್ಲು ಸಂದಿಯಲ್ಲಿ ಅಥವಾ ಹುತ್ತದಲ್ಲಿ ನಮಗೆ ಸಿಗುತ್ತೆ ಅಂತೇಳಿ. ನಿಮಗೆ ಒಂದು ಆ ಚಾಕಚಕ್ಯತೆ ಅದನ್ನು ಹುತ್ತದಿಂದ ಅಥವಾ ಗಡಿಗೆಯಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಅದು ಅವುತಿಟ್ಟುಕೊಂಡಿರ್ತಕ್ಕಂಥ ಸ್ಥಳದಿಂದ ನಿಮ್ಮ ಪೆಟ್ಟಿಗೆಗೆ ನೀವು ಅದನ್ನು ವರ್ಗಾಯಿಸ್ತಕ್ಕಂಥ ಒಂದು ಕಲೆಯನ್ನು ನೀವು ಕಲ್ತ್ಕೊಂಡ್ರೆ ಯಾವುದೇ ಖರ್ಚಿಲ್ಲದೆ ನೀವು ಜೇನು ಕೃಷಿಯನ್ನು ಪ್ರಾರಂಭ ಮಾಡ್ಬೋದು. ಅಂದರೆ ಒಂದು ಕುಟುಂಬವನ್ನು ನೀವು ಕೊಂಡ್ಕೊಂಡು ಬರೋದಾದರೆ 2,000 ರೂಪಾಯಿ ಆಗುತ್ತೆ. ಅದೇ ನೀವು ಒಂದು ಕಲೆಯನ್ನು ಕಲ್ತ್ಕೊಂಡು ಅದನ್ನು ಅಡಗಿರತಕ್ಕಂಥ ಸ್ಥಳದಿಂದ ನೀವು ತೆಕ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಆ 2,000 ರೂಪಾಯಿನೂ ಸಹ ನೀವು ಉಳಿಸ್ಕೊಳ್ಬೋದು. ಸೊ ಇಷ್ಟೊಂದು ಸರಳವಾಗಿ ನಿಮಗೆ ಜೇನು ಕೃಷಿಯನ್ನು ಪ್ರಾರಂಭ ಮಾಡ್ಬೋದು. ಎರಡನೇದಾಗಿ ಹೇಳಬೇಕಂತ ಹೇಳಿದ್ರೆ, ನೀವು ಜೇನು ಕೃಷಿಯನ್ನು ಒಂದು ಪೆಟ್ಟಿಗೆಯಿಂದ ನೀವು ಪ್ರಾರಂಭ ಮಾಡಿದ್ರಿ ಅಂತ ಹೇಳ್ಕೊಳ್ಳಿ, ದಿನನಿತ್ಯ ಮರಿಗಳು ಹೊಸ ಹೊಸದಾಗಿ ಹುಟ್ಟತಾನೆ ಇರುತ್ತೆ. ಯಾಕೆಂದರೆ ಒಂದು ರಾಣಿಯ ಶಕ್ತಿ ಎಷ್ಟಿದೆ ಅಂತೇಳಿದ್ರೆ ಪ್ರತಿ ದಿವಸ 2,000 ರಿಂದ 2,500 ಮೊಟ್ಟೆ ಇಡುವಷ್ಟೇ ಶಕ್ತಿ ರಾಣಿಗಿದೆ. ಹೊರಗಡೆ ಸಾಕಷ್ಟು ಆಹಾರ ಇತ್ತಂತೇಳಿದ್ರೆ ಮರಿಗಳು ಹುಟ್ಟತಾನೆ ಇರುತ್ತೆ ನಿರಂತರವಾಗಿ. ಆ ಒಂದು ಪೆಟ್ಟಿಗೆಯಲ್ಲಿ 8 ಚೌಕಟ್ಟುಗಳಿರುತ್ತೆ, 8 ಫ್ರೇಮ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ 4 ಫ್ರೇಮ್ ಅಷ್ಟೇ ನಾವು ಕೊಂಡ್ಕೊಂಬರುವಾಗ ಕೊಟ್ಟಿರ್ತಾರೆ, ಇನ್ನು 4 ಖಾಲಿ ಫ್ರೇಮ್ ಇರುತ್ತೆ. ನಾವು ತಂದಿಟ್ಕೊಂಡ 1-2 ತಿಂಗಳ ಅಂತರದಲ್ಲಿ ಆ 8 ಫ್ರೇಮ್ಗಳು ತುಂಬುತ್ತೆ. ನಿಮಗೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಆ 4 ಫ್ರೇಮ್ಗಳು ಹೆಚ್ಚುವರಿಯಾಗಿ ತುಂಬಿದ 4 ಫ್ರೇಮ್ಗಳನ್ನು ಬೇರೊಂದು ಪೆಟ್ಟಿಗೆಯಲ್ಲಿಟ್ಟು ನೀವು ಮಾರಾಟ ಮಾಡಿದರೂ ಸಹ ನಿಮಗೆ 2,000 ರೂಪಾಯಿ ಸಿಗುತ್ತೆ.
1: ಹೌದು,
0: ಒಂದು ಕುಟುಂಬಕ್ಕೆ. ಅದು ಪೆಟ್ಟಿಗೆಯ ವೆಚ್ಚ ಬಿಟ್ಟು ಪೆಟ್ಟಿಗೆಗೆ 2,000, ಕುಟುಂಬಕ್ಕೆ 2,000
1: 4,000 ರೂಪಾಯಿ.
0: ಸುಮ್ಮನೆ ನೀವು ಆಹಾರ ಕೊಟ್ಕೊಂಡು ಅಥವಾ ಅದರ ಆಹಾರ ಅದು ಯಥೇಚ್ಛವಾಗಿ ಇರೋ ಕಡೆ ನೀವು ಖಾಲಿ ಪೆಟ್ಟಿಗೆಯನ್ನು ಇಟ್ಟರೂ ಸಹ ಆ 4 ಫ್ರೇಮ್ಗಳು 8 ಫ್ರೇಮ್ಗಳಾಗುತ್ತೆ. ನೀವು 4 ಫ್ರೇಮನ್ನು ಬದಲಾಯಿಸಿ ನೀವು ಮಾರಾಟ ಮಾಡಿಕೊಂಡ್ರೆ 2,000 ರೂಪಾಯಿ ಸಿಗುತ್ತೆ. ಹಾಗಾಗಿ ನಿಮಗೆ 3 ತಿಂಗಳಲ್ಲೇ ನಿಮ್ಗೆ ಯಾವುದಾದ್ರೂ ದುಡ್ಡು ಡಬಲ್ ಆಗಬೇಕಾದ್ರೆ, ನೀವು ಆಗಲೇ ಹೇಳಿದ್ರಿ ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂದರೆ ಆದಾಯವನ್ನು ದ್ವಿಗುಣಗೊಳಿಸೋದು ಅಂತ ಹೇಳಿದ್ರಿ, ಬೇರೆ ಕೃಷಿಯಲ್ಲಿ ಯಾವ ಘಟಕದಲ್ಲಿ ನಿಮಗೆ ದ್ವಿಗುಣ ಆಗಲಿಲ್ಲ ಅಂತ ಹೇಳಿದ್ರು, ಜೇನು ಕೃಷಿಯಲ್ಲಿ 3 ತಿಂಗಳಿಗೆ ನೀವು ಇಟ್ಟಂಥ ಹಣ ದ್ವಿಗುಣ ಆಗುತ್ತೆ
1: 3 ತಿಂಗಳಲ್ಲಿ.
0: 3ನೇ ತಿಂಗಳಲ್ಲಿ ಇನ್ನೂ ಆಹಾರ ಚೆನ್ನಾಗಿದ್ದರೆ 2ನೇ ತಿಂಗಳಲ್ಲಿ. ಅಷ್ಟೊಂದು ವೇಗವಾಗಿ ನಿಮ್ಮ ಹಣವನ್ನು ದ್ವಿಗುಣಗೊಳಿಸ್ಕೊಳ್ಳೋದು ಬೇರೆ ಯಾವ ಘಟಕದಲ್ಲೂ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯವಾದಂಥದ್ದು. ಇನ್ನು ಜೇನು ಕೃಷಿಯನ್ನು ನೀವು ಯಾರಾದರೂ ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡ್ರೆ ಮೂಲಭೂತವಾಗಿ ಒಂದು ತರಬೇತಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಳೇಬೇಕು. ಈಗ ನೇರವಾಗಿ ಹೋಗಿ ನೀವು ಹಸುನೋ ಕರುನೋ ಕೊಂಡ್ಕೊಂಡು ಬಂದಂಗೆ ಕೊಂಡ್ಕೊಂಬರೋಕ್ಕಾಗಲ್ಲ. ಒಂದು ಕಡ್ಡಾಯವಾದಂತಹ ತರಬೇತಿಯನ್ನು, ಅದರಲ್ಲೂ ನೀವು ಎಷ್ಟು ಕೈಮುಟ್ಟಿ ಮಾಡಿರ್ತೀರಿ ಅಷ್ಟು ಚೆನ್ನಾಗಿ ತರಬೇತಿಯನ್ನು ತೊಗೊಂಡಿರ್ತೀರಿ, ಅಷ್ಟು ಒಳ್ಳೆಯದು. ಹಾಗಾಗಿ ನಿಮಗೆ ಅಂತಹ ಒಂದು ತರಬೇತಿ ನಿಮ್ಮ ಹತ್ತಿರದ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಅಲ್ಲೆಲ್ಲೂ ಸಿಗಲಿಲ್ಲ ಅಂತೇಳಿದ್ರೆ ಈಗಾಗಲೇ ಜೇನು ಕೃಷಿಯಲ್ಲಿ ತೊಡಕೊಂಡಿರತಕ್ಕಂತಹ ಪ್ರಗತಿಪರ ಜೇನು ಕೃಷಿಕರಲ್ಲಿ ಸಹ ನೀವು ಆ ಒಂದು ಮೂಲ ತರಬೇತಿಯನ್ನು ಪಡ್ಕೊಳ್ಬೋದು. ಅದು ಬಹಳ ಮುಖ್ಯ ಆಗುತ್ತೆ. ನೀವು ಪ್ರಾರಂಭ ಮಾಡಬೇಕಂತೇಳಿದ್ರೆ ನಿಮ್ಮಲ್ಲಿ ಎಷ್ಟೇ ಹಣ ಇದ್ದರೂ ಸಹ ಅಥವಾ ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ಸಹ 2-5 ಪೆಟ್ಟಿಗೆ ಕನಿಷ್ಠ,
1: 2-5
0: ಅದಕ್ಕಿಂತ ಹೆಚ್ಚಿಗೆ ಪೆಟ್ಟಿಗೆಗಳನ್ನು ಇಟ್ಟು ಆ ಒಂದು ಶ್ರಮ ಮಾಡೋದು ಅಥವಾ ಸಾಹಸ ಪಡೋದು ಬೇಡ.
1: ಯಾಕೆ ಹೇಳ್ತೀರಿ?
0: ಏಕೆಂದರೆ ಬೇರೆ ಕೃಷಿಯಂಗೆ ಈ ಒಂದು ಕೃಷಿ ಆಗಲ್ಲ, ನಿಮಗೆ ಕೈ ಪಳಗಬೇಕಂತ ಹೇಳ್ತೀವಿ. ಅಂದರೆ ಈ ಒಂದು ಕೃಷಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಬೇರೆ ಯಾವುದೇ ಒಂದು ಹಸು ಕಟ್ಟೋದೋ ಕುರಿ ಕಟ್ಟೋದೋ ಯಾವುದೋ ಒಂದು ಆಳಿಗೋ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರಿಗೋ ನೀವು ಹೇಳಿ ಅವ್ರಿಗೆ ಅವ್ರು ನೋಡ್ಕೊಳ್ತಾರೆ. ಆದರೆ ಜೇನು ಕೃಷಿ ಮಾಡಬೇಕಾದ್ರೆ ನಿಮಗೆ ವಿಶೇಷವಾದಂತಹ ಒಂದು ತಾಳ್ಮೆ ಇರಬೇಕಾಗತ್ತೆ. ನಿಮ್ಮ ಆಸಕ್ತಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎಷ್ಟು ನೀವು ನಿಮ್ಮಷ್ಟಕ್ಕೆ ನೀವೇ ಆ ಕೃಷಿಯಲ್ಲಿ ತೊಡಕೊಳ್ತೀರಿ ಅಷ್ಟು ಅದು ಲಾಭದಾಯಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಮೊದಲಿಗೆ ಆ ಒಂದು ಅನುಭವ ನಿಮ್ಮಲ್ಲಿ ಪೂರ್ತಿ ಬರುವವರಿಗೆ ನೀವು 2-5 ಪೆಟ್ಟಿಗೆಯಿಂದ ಪ್ರಾರಂಭ ಮಾಡಿ, ಆನಂತರ ಅದನ್ನು ನೀವು ಎಷ್ಟು ಬೇಕಾದರೂ ಈಗಾಗಲೇ ನಾನು ಹೇಳಿದಂಗೆ ಮರಿಗಳು ಜಾಸ್ತಿ ಆಗ್ತಾನೆ ಇರುತ್ತೆ, ಹುಳಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ, ನೀವು ಎಷ್ಟು ಪೆಟ್ಟಿಗೆಗಳನ್ನು 1 ಪೆಟ್ಟಿಗೆಯಿಂದ 100 ಪೆಟ್ಟಿಗೆ ತನಕ ತೊಗೊಂಡು ಹೋಗ್ಬೋದು.
1: ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತಾನೆ
0: ಹೋಗ್ಬೋದು. ಹಾಗಾಗಿ ನೀವು ಎಷ್ಟು ಬೇಕಾದರೂ ಅಭಿವೃದ್ಧಿ ಪಡಿಸ್ಕೊಳ್ಳಿ, ಆದರೆ ಅದು ನಿಮ್ಮ ಅನುಭವದಿಂದ ಆಗಬೇಕು. ಹಾಗಾದಾಗ ಮಾತ್ರ ಅದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಬೇರೆ ಯಾರ ಮೇಲೋ ಅಥವಾ ನಾವು ಆಳುಗಳ ಮೇಲೋ ಮತ್ತೊಬ್ಬರ ಮೇಲೋ ನಾವು ಅದನ್ನು ಡಿಪೆಂಡ್ ಆಗಿ ನಾವು ಮಾಡ್ಕೊಳ್ತೀವಿ ಅಂದರೆ ಭಾಳಷ್ಟು ಕಷ್ಟ ಆಗುತ್ತೆ.
1: ಅದನ್ನು ಪಳಗಿಸುವಂಥದ್ದು, ಅದನ್ನು ದೇಖರಿಕೆ ಮಾಡುವಂಥದ್ದು ಅದು ನಮ್ಮ ಹವ್ಯಾಸ
0: ಆಗಬೇಕು. ನಮ್ಮ ಒಂದು ಮನಸ್ಸಿನ ಪ್ರೀತಿಯಿಂದ ಬರಬೇಕು. ಹಾಗಾದಾಗ ಮಾತ್ರ ಅದರಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಹಲವಾರು ಜನ ಪ್ರಗತಿಪರ ಜೇನು ಕೃಷಿಕರು ಇವತ್ತು 2,000, 2,500, 3,000 ಜೇನು ಪೆಟ್ಟಿಗೆಗಳನ್ನು ಮಾಡ್ತಾ ಇದ್ದಾರೆ.
1: ಹೌದು,
0: ಅದನ್ನೇ ಒಂದು ಹವ್ಯಾಸವಾಗಿ ಮಾಡಿಕೊಂಡ್ರು. ಮೊದಲಿಗೆ ಹವ್ಯಾಸವಾಗಿ ಪ್ರಾರಂಭ ಆಗಿದ್ದು ಇವತ್ತು ಉದ್ಯಮವಾಗಿದೆ, ಅದರಲ್ಲಿ ಬೃಹತ್ ಉದ್ದಿಮೆದಾರರಾಗಿದ್ದಾರೆ. ಹಲವಾರು ರೀತಿಯಲ್ಲಿ ಅವರ ಒಂದು ಹಣವನ್ನು ಸಂಪಾದನೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ.
1: ಅಲ್ಲ, ಮಾರುಕಟ್ಟೆಯಲ್ಲೂ ಕೂಡ ಇದಕ್ಕೆ ಅತ್ಯಧಿಕ ಬೇಡಿಕೆಯೂ ಕೂಡ ಇದೆ.
0: ಬೇಡಿಕೆಯೂ ಕೂಡ ಇದೆ. ಇವತ್ತು ಶುದ್ಧ ಜೇನು ಅಂತಕ್ಕಂಥದ್ದು ಎಲ್ಲೂ ಸಿಗ್ತಾ ಇಲ್ಲ ಸರ್.
1: ಹೌದು,
0: ಶುದ್ಧ ಜೇನು ಬೇಕು ಅಂತ ಹೇಳಿದ್ರೆ ನೀವೇ ಸಾಕಾಣಿಕೆ ಮಾಡಬೇಕು. ಯಾಕೆಂದರೆ ನಮ್ಮ ರಾಷ್ಟ್ರೀಯ ಜೇನು ಮಂಡಳಿಯ ಒಂದು ಕಳೆದ ವರ್ಷದ ಒಂದು ವರದಿ ಹೇಳಿದೆ, ನಮ್ಮ ದೇಶದಲ್ಲಿ ಸಿಗ್ತಾ ಇರತಕ್ಕಂತಹ ಟಾಪ್ 10 ಅಂತ ಹೇಳ್ತೀವಿ ನಾವು.
1: ಹೌದು,
0: ಮೊದಲ 10 ಜೇನಲ್ಲಿ ಯಾವುದೇ ಜೇನು ಶುದ್ಧ ಜೇನಲ್ಲ ಅಂತೇಳಿ ಒಂದು ವರದಿ ಹೇಳುತ್ತೆ. ಹಾಗಾಗಿ ನಿಮಗೆ ಜೇನುತುಪ್ಪ ಶುದ್ಧವಾದ್ದು ಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಣ್ಣೆದುರಿಗೆ ತೆಗೆದರೆ ಮಾತ್ರ ಅದು ಜೇನುತುಪ್ಪ ಶುದ್ಧ.
1: ಅಂದ್ರೆ ನಾವು ಒಂದು ಸಾಕಾಣಿಕೆ ಮಾಡೋ ಜೇನೇ ಶುದ್ಧ
0: ಶುದ್ಧ.
1: ಹ್ಮ್.
0: ಹಾಗಾಗಿ ಆ ಒಂದು ಜೇನಿನ ಒಂದು ಸವಿಯನ್ನು ಸವಿಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಕನಿಷ್ಠ ಒಂದಾದರೂ ಪೆಟ್ಟಿಗೆಯನ್ನು ಇಟ್ಟಾಗ ಮಾತ್ರ ಅದು ಸಾಧ್ಯ ಆಗುತ್ತೆ.
1: ಹೌದು, ಯಾಕೆಂದ್ರೆ ಕೂಡ ಸರಳವಾಗಿದೆ.
0: ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದ ಭೌಗೋಳಿಕ ಸಂಪತ್ತನ್ನು ನಾವು ಗಮನಿಸಿದಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸುಮಾರು 2.5 ಲಕ್ಷ ಜೇನು ಕುಟುಂಬಗಳು. ನಮ್ಮ ವಾರ್ಷಿಕ ಜೇನುತುಪ್ಪದ ಬೇಡಿಕೆ 15 ಲಕ್ಷ ಮೆಟ್ರಿಕ್ ಟನ್.
1: 15 ಲಕ್ಷ ಮೆಟ್ರಿಕ್ ಟನ್.
0: ಅದರಲ್ಲಿ ನಮ್ಮ ಕಳೆದ ವರ್ಷದ ಉತ್ಪಾದನೆ ಕೇವಲ 1.25 ಲಕ್ಷ ಮೆಟ್ರಿಕ್ ಟನ್. ಸೊ ಹಾಗಾಗಿ ನಮ್ಮ ಬೇಡಿಕೆಗೆ ಉತ್ಪಾದನೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಬೇರೆ ಎಲ್ಲ ಉತ್ಪನ್ನಗಳನ್ನು ನೀವು ಕೃಷಿ ಉತ್ಪನ್ನಗಳನ್ನು ಯಾವುದನ್ನೇ ನೀವು ಉತ್ಪಾದನೆ ಮಾಡಿದರೂ ಸಹ ನೀವು ಮಾರುಕಟ್ಟೆಗೆ ತೊಗೊಂಡು ಹೋಗ್ತೀರಿ, ಮಾರುಕಟ್ಟೆಯಲ್ಲಿ ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಅಳದು ತೂಗಿ ನಿಮಗೆ ಒಂದು ಬೆಲೆಗಳನ್ನ ನಿಗದಿಪಡಿಸ್ತಾರೆ.
1: ಹೌದು,
0: ಆದರೆ ಜೇನು ಕೃಷಿ ಹಂಗಲ್ಲ. ನಿಮ್ಮ ಹತ್ರ ಈಗಾಗಲೇ ಜೇನು ಪೆಟ್ಟಿಗೆಗಳಿದ್ದು ಸಾಕಷ್ಟು ಜೇನುತುಪ್ಪದ ಉತ್ಪಾದನೆ ಇದೆ ಅಂತೇಳಿದ್ರೆ ಇವತ್ತು ಯಾರೆಲ್ಲ ಕಂಪ್ನಿಗಳು ಯಾವುದೆಲ್ಲ ಸಂಸ್ಥೆಗಳು ಇವತ್ತು ಜೇನು ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅವರ ಅಡ್ವಾನ್ಸ್ ನಿಮಗೆ ಹಣವನ್ನು ಮುಂಗಡವಾಗಿ ಕೊಟ್ಟು ನಿಮ್ಮ ಹತ್ರ ಆ ಒಂದು ಜೇನುತುಪ್ಪವನ್ನು ಬುಕ್ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ.
1: ಹೌದು ಹೌದು ಹೌದು.
0: ಹಾಗಾಗಿ ಜೇನುತುಪ್ಪಕ್ಕೆ ಬೇಡಿಕೆ ಇಲ್ಲ ಅಥವಾ ಮಾರುಕಟ್ಟೆ ಇಲ್ಲ ಅನ್ನೋಂಗೆ ಇಲ್ಲ. ಎಷ್ಟು ಉತ್ಪಾದನೆ ಆದರೂ ಸಹ ನಮ್ಮಲ್ಲಿ ಶುದ್ಧ ಜೇನಿಗೆ ಇವತ್ತಿಗೂ ಬಹಳಷ್ಟು ಬೇಡಿಕೆ ಇದೆ. ಯಾರು ಬೇಕಾದರೂ ಎಷ್ಟು ಬೇಕಾದರೂ ಉತ್ಪಾದನೆಯನ್ನು ಮಾಡಬಹುದು. ಬೇಡಿಕೆ ಇದೆ. ಇದಕ್ಕೆ ಬೇರೆ ಎಲ್ಲ ಕ್ಷೇತ್ರಗಳನ್ನು ನೀವು ಗಮನಿಸಿರಿ, ಅದಕ್ಕೆ ತುಂಬಾ ಜನ ಕಾಂಪಿಟೇಟರ್ಸ್ ಇರ್ತಾರೆ. ಇವತ್ತೊಂದು ಬಿಸ್ನೆಸ್ ಅನ್ನು ನೀವು ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಮರು ದಿವಸ ನಿಮಗೆ ಇನ್ನೊಬ್ಬ ಕಾಂಪಿಟೇಟರ್ ಹುಟ್ಕೊಳ್ತಾನೆ. ಆದರೆ ಜೇನು ಕೃಷಿಯಲ್ಲಿ ಹಾಗಲ್ಲ. ಇನ್ನು 1,000 ಜನ ನಿಮ್ಮ ಗ್ರಾಮದಲ್ಲೇ ಸೃಷ್ಟಿಯಾದರೂ ಸಹ ಅಷ್ಟೂ ಜೇನುತುಪ್ಪ ಖಾಲಿ ಆಗೋದನ್ನು ನಾವು
1: ಕಾಣ್ತೀವಿ.
0: ಆದರೆ ಶುದ್ಧತೆಯನ್ನು ನೀವು ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ.
1: ಹೌದು,
0: ಹಾಗಿದ್ದಾಗ ಜೇನಿಗೆ ಸಾಕಷ್ಟು ಬೇಡಿಕೆ ಇದೆ. ನಾನು ಈಗಾಗಲೇ ಹೇಳಿದೆ, ಜೇನು ಒಂದೇ ಅಲ್ಲ, ಜೇನಿನ ಕುಟುಂಬಗಳಿಗೂ ಸಹ ಮಾರುಕಟ್ಟೆ ಸಾಕಾಗಿದೆ. ಅಂದರೆ ನೀವು ಜೇನುತುಪ್ಪವನ್ನೇ ತೆಗೆದು ಮಾರ್ಕೆಟ್ ಮಾಡಬೇಕಂತಿಲ್ಲ, ಜೇನು ಕುಟುಂಬಗಳನ್ನು. ಯಾಕೆಂದರೆ ಇವತ್ತು ಸರ್ಕಾರದ

0: ಯಾವ ಯೋಜನೆಗಳು ತೋಟಗಾರಿಕೆ ಇಲಾಖೆಯಲ್ಲಿದೆ, ಜೇನು ಕುಟುಂಬಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಯೋಜನೆಗಳಿದೆ, ಅಲ್ಲಿ ಸಹ ಸಾವಿರಾರು ಪೆಟ್ಟಿಗೆಗಳಿಗೆ ಒಂದೊಂದು ಜಿಲ್ಲೆಯಲ್ಲಿ ಬೇಡಿಕೆ ಇರೋದ್ರಿಂದ ಅವರಿಗೆ ಜೇನು ಕುಟುಂಬಗಳನ್ನು ಪೂರೈಸಿದರೂ ಸಹ ನಿಮಗೆ ಹೆಚ್ಚು ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉಳಿದಂತೆ ಹಲವಾರು ಉಪ ಉತ್ಪನ್ನಗಳಿದೆ, ಆ ಉಪ ಉತ್ಪನ್ನಗಳಿಗೆ ಔದ್ಯಮಿಕ ಬೇಡಿಕೆ ಇರೋದ್ರಿಂದ ನೀವು ಅಲ್ಲಿ ಸಹ ನೀವು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಬೋದು. ಇದಿಷ್ಟೇ ಅಲ್ಲ, ಇನ್ನು ಮೌಲ್ಯವರ್ಧನೆ. ನಾವು ಇವತ್ತು ಯಾವುದೇ ಒಂದು ಉತ್ಪನ್ನವನ್ನು ತಗೊಂಡ್ರೆ ಅದಕ್ಕೆ ಮೌಲ್ಯವರ್ಧನೆ ಮಾಡಿದಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ನಾವು ಜೇನುತುಪ್ಪದಿಂದ ಮಾಡತಕ್ಕಂಥ ಹಲವಾರು ಉತ್ಪನ್ನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಜೇನುತುಪ್ಪವನ್ನು ನಿಮಗೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದನ್ನು ಜೇನಿನ ಪುಡಿಯನ್ನು ಮಾಡಿ, ಜೇನುತುಪ್ಪದ ಪೌಡರನ್ನು ಮಾಡಿ ನೀವು ಪ್ಯಾಕೆಟ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಸಹ ನ್ಯಾಚುರಲ್ ಸ್ವೀಟ್ನರ್ ಅಂತ ಹೇಳ್ತೀವಿ. ನಾವಿವತ್ತು ಸಕ್ಕರೆ ತಿನ್ನೋದ್ರ ಬದಲು ಶುದ್ಧವಾದ ಜೇನುತುಪ್ಪದ ಪುಡಿಯನ್ನು ನಾವು ಹಾಲಿಗೆ, ಕಾಫಿಗೆ ಅಥವಾ ಯಾವುದೇ ಒಂದು ಶರಬತ್ತುಗಳಿಗೆ, ಜ್ಯೂಸ್ಗಳಿಗೆ ನಾವು ಮಿಕ್ಸ್ ಮಾಡಿಕೊಂಡು ಆ ಒಂದು ಸಕ್ಕರೆಯ ಅಂಶವನ್ನು ಹೆಚ್ಚು ಮಾಡಿಕೊಂಡು ಕುಡಿಲಿಕ್ಕೆ ಇವತ್ತು ಭಾಳಷ್ಟು ಬೇಡಿಕೆ ಇದೆ. ಇನ್ನು ಒಣ ಹಣ್ಣುಗಳ ಜೊತೆ ಆ ಒಂದು ಜೇನುತುಪ್ಪದಲ್ಲಿ ನೆನೆಸಿ ತಿನ್ನತಕ್ಕಂಥದ್ದು ಇವತ್ತು ಭಾಳಷ್ಟು ವಿಶ್ವ ಪ್ರಸಿದ್ಧಿ ಇದೆ. ಅದೇ ರೀತಿಯಾಗಿ ಹಲವಾರು ಹಣ್ಣುಗಳನ್ನು, ಅಂದರೆ ಬಾಳೆಹಣ್ಣು ಇರ್ಬೋದು, ಪೈನಾಪಲ್ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ಹಲಸಿನ ಹಣ್ಣಿಗೆ,
1: ಹೌದು,
0: ಅದನ್ನು ನಿರ್ಜಲೀಕರಣ ಅಂದರೆ ಡಿಹೈಡ್ರೇಟ್ ಮಾಡಿ ಅದನ್ನು ಜೇನುತುಪ್ಪದಲ್ಲಿ ಮುಳುಗಿಸಿಟ್ಟು ಅದನ್ನು ಶೇಖರಿಸಿಟ್ಟು ಮಾರಾಟ ಮಾಡ್ತಾರೆ. ಅಂದರೆ ಯಾವಾಗ ಕಾಲ ಇರೋದಿಲ್ಲ ಅಕಾಲಗಳಲ್ಲಿ ಅದನ್ನು ಸೇವಿಸಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಅಲ್ಲಿ ಸಹ ಉತ್ಪನ್ನಕ್ಕೆ ಭಾಳಷ್ಟು ಬೇಡಿಕೆ ಇದೆ.
1: ಅದು ಕೆಡಲಾರದಂಥ ಒಂದು ವಸ್ತುನು ಕೂಡ, ಹೌದು,
0: ಆದರೆ ಜೇನು ಪ್ರಿಸರ್ವೇಟಿವ್ ಅಂತಲೇ ಹೇಳ್ತೀವಿ ಅದನ್ನು.
1: ಹೌದು,
0: ಹಾಗಾಗಿ ಅದು ಕೆಡೋದೇ ಇಲ್ಲ, ಯಾಕೆಂದರೆ ಶುದ್ಧವಾದ ಜೇನಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ,
1: ಇಲ್ಲ,
0: ಯಾಕೆಂದರೆ 5000 ವರ್ಷಗಳ ಹಿಂದೆ ನಮ್ಮ ರಾಜ್ಯಗಳ ಒಂದು ಹಲವಾರು ರಾಜರುಗಳ ಸಮಾಧಿಯಲ್ಲಿ ಇಟ್ಟಿರ್ತಕ್ಕಂತಹ, ಈಜಿಪ್ಟಿನ ಪಿರಮಿಡ್ಗಳಲ್ಲಿ ಇಟ್ಟಿರ್ತಕ್ಕಂಥ ಜೇನುತುಪ್ಪ ಇವತ್ತಿಗೂ ತನ್ನ ತಾಜಾತನವನ್ನು ಹಾಗೆ ಉಳಿಸ್ಕೊಂಡಿದೆ.
1: ಒಂದು ಅದ್ಭುತವಾದಂತಹ ಒಂದು
0: 5000 ವರ್ಷಗಳ ಹಿಂದಿನ ಜೇನುತುಪ್ಪ ಇವತ್ತಿಗೂ ತನ್ನ ತಾಜಾತನವನ್ನು ಹಾಗೆ ಉಳಿಸ್ಕೊಂಡಿದೆ. ಹಾಗಾಗಿ ನಮಗೆ ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಶುದ್ಧವಾದ ಜೇನುತುಪ್ಪಕ್ಕೆ ಗಾಳಿ ನೀರು ಸೋಕಲಿಲ್ಲ ಅಂತ ಹೇಳಿದ್ರೆ ಎಷ್ಟು ದಿವಸ ಬೇಕಾದರೂ, ಎಷ್ಟು ವರ್ಷ ಬೇಕಾದರೂ ಇಡಬಹುದು,
1: ಶುದ್ಧತನ ಕಾಪಾಡ್ಕೋಬೇಕು,
0: ಕಾಪಾಡ್ಕೊಂಡಿರುತ್ತೆ. ಹಾಗಾಗಿ ಅಲ್ಲಿ ಆ ಒಂದು ಅಥವಾ ಈ ಒಂದು ಮೊರಬ್ಬ ಮಾಡ್ತಾರೆ ಇವತ್ತು, ಆ ಒಂದು ಬೆಟ್ಟದ ನಲ್ಲಿಕಾಯಿ ತಗೊಂಡು ಅದನ್ನು ಬೇಯಿಸಿ ಅದನ್ನು ಜೇನುತುಪ್ಪದಲ್ಲಿ ಮುಳುಗಿಸಿ ಇವತ್ತು ನಲ್ಲಿಕಾಯಿ ಮೊರಬ್ಬವನ್ನು ಮಾಡ್ತಾರೆ. ಹೀಗೆ ಹಲವಾರು ಉತ್ಪನ್ನಗಳು ಇವತ್ತು ಮೌಲ್ಯವರ್ಧನೆಯಲ್ಲಿ ಸಹ ಭಾಗವಹಿಸಿದೆ. ಸೊ ಇಂತಹ ಹಲವಾರು ಉತ್ಪನ್ನಗಳು ನೀವು ಜೇನು ಕೃಷಿಯಲ್ಲಿ ಜೇನುತುಪ್ಪ ಮಾರಾಟ ಮಾಡಿ, ಜೇನು ಕುಟುಂಬವನ್ನು ಮಾರಾಟ ಮಾಡಿರಿ, ಅಥವಾ ಈ ಒಂದು ಹಲವಾರು ಇತ್ತೀಚೆಗೆ ಮೊದಲು ಉತ್ತರ ಭಾರತದಲ್ಲಷ್ಟೇ ಪ್ರಖ್ಯಾತಿ ಇತ್ತು, ಇವತ್ತು ದಕ್ಷಿಣ ಭಾರತದಲ್ಲಿ ಸಹಿತ ಪರಾಗಸ್ಪರ್ಶಕ್ಕೆ ಜೇನು ಕುಟುಂಬಗಳನ್ನು ಬಾಡಿಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಆ ಒಂದು ಹಣ್ಣಾಗುವಂಥ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಸುತ್ತಮುತ್ತ ದಾಳಿಂಬೆ ಮತ್ತು ಪಪ್ಪಾಯ,
1: ಹೌದು, ಇದೆ
0: ಯಥೇಚ್ಛವಾಗಿ ಬೆಳೀತಾರೆ. ಅದರಲ್ಲಿ ಪರಾಗಸ್ಪರ್ಶಕ್ಕೆ ಬಹಳ ಮಹತ್ವ ಇದೆ. ಎಷ್ಟು ಹೆಚ್ಚು ಪರಾಗಸ್ಪರ್ಶ ಆಗುತ್ತೆ ಅಷ್ಟು ಗುಣಮಟ್ಟ ಜಾಸ್ತಿ ಆಗುತ್ತೆ, ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಒಂದು ಕಾಯಿಗಳನ್ನು ಅಥವಾ ಹಣ್ಣುಗಳನ್ನು ಪಡೀಲಿಕ್ಕೋಸ್ಕರ ಪರಾಗಸ್ಪರ್ಶಕ್ಕೆ ಆ ಒಂದು ಹಂಗಾಮಿನಲ್ಲಿ ಬಾಡಿಗೆ ಕೊಡ್ತಕ್ಕಂಥದ್ದು, ಅದು ಸಹ ಇತ್ತೀಚೆಗೆ ಪ್ರಚಲಿತವಾಗ್ತಾ ಇದೆ, ಜನಜನಿತ ಆಗ್ತಾ ಇದೆ.
1: ತಮ್ಮ ಬೆಳೆಗಳ ಇಳುವರಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಲ್ಲಿಂದ ಖರೀದಿ ಮಾಡಿ ಮತ್ತೆ ಅದು ಮುಗಿದ ಮೇಲೆ ಮತ್ತೆ
0: ವಾಪಸ್ ಕೊಡುವಂಥದ್ದು. ಸೊ ಅಲ್ಲಿ ಸಹ ಆ ಒಂದು ಆದಾಯವನ್ನು ಪಡ್ಕೊಳ್ಳಿಕ್ಕೆ, ಮೌಲ್ಯವರ್ಧನೆ ಮಾಡಿ ಪಡ್ಕೊಳ್ಳಿಕ್ಕೆ, ಹಲವಾರು ಉತ್ಪನ್ನಗಳನ್ನು ಮಾರಾಟ ಮಾಡಿ ಪಡ್ಕೊಳ್ಳಿಕ್ಕೆ. ಅಂದರೆ ಜೇನನ್ನು ನೀವು ನಂಬಿದರೆ ಜೇನು ಯಾವತ್ತೂ ಕೈ ಬಿಡೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಜೇನಿನಿಂದ ಹೆಚ್ಚು ಹೆಚ್ಚು ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಹೆಚ್ಚು ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿವರೆಗೆ ನಾವು ಇರಲಿಲ್ಲ, ಆದ್ರೆ ಇತ್ತೀಚೆಗೆ ನಮ್ಮ 7 Sisters ಅಂತ ಏನ್ ಹೇಳ್ತೀವಿ ನಾವು, ನಾಗಾಲ್ಯಾಂಡ್, ಮಿಜೋರಾಂ ಅಂತಹ ರಾಜ್ಯಗಳಲ್ಲಿ ಜೇನಿನ ಮರಿಗಳನ್ನು ಚೆನ್ನಾಗಿ ಅದರ ರಸವನ್ನು ತೆಗೆದು ಇವತ್ತು ಆಮ್ಲೆಟ್ ಮಾಡತಕ್ಕಂಥ ಪರಿಪಾಠ ಜಾಸ್ತಿ ಆಗಿದೆ. ಬಹಳಷ್ಟು ರುಚಿಯಾಗಿರುತ್ತೆ ಅಂತೇಳಿ ಇವತ್ತು ಸಾಕಷ್ಟು ಬೇಡಿಕೆಯಲ್ಲಿದೆ. ಅಥವಾ ಮರಿಗಳನ್ನು ಫ್ರೈ ಮಾಡಿ ಅಥವಾ ಹುರಿದು ಅದಗಳಿಗೆ ಉಪ್ಪು ಖಾರ ಹಾಕತಕ್ಕಂತಹ ಒಂದು ಮೆನುವನ್ನು ಸಹ ಸೃಷ್ಟಿ ಮಾಡಿದ್ದಾರೆ.
1: ಲಭ್ಯತೆಯ ಪ್ರಮಾಣದ ಮೇಲೆ,
0: ಲಭ್ಯತೆಯ ಪ್ರಮಾಣದಲ್ಲಿ ಯಥೇಚ್ಛವಾಗಿ, ಯಾಕೆಂದ್ರೆ ಅದೆಲ್ಲ ಆ ಒಂದು ಗುಡ್ಡಗಾಡು ಪ್ರದೇಶ ಸಾಕಷ್ಟು ಇದೆ, ಅಲ್ಲಿಂದ ತರ್ತಾರೆ ಅವರು, ಮಲ್ಟಿಪ್ಲಿಕೇಶನ್ ಹಾಗೆ ಆಗುತ್ತೆ. ಆದ್ರೆ ಆ ಒಂದು ಖಾದ್ಯದ ಪಟ್ಟಿಯಲ್ಲಿ ಅದು ಸಹ ಸೇರ್ಕೊಂಡ್ಬಿಟ್ಟಿದೆ ಇವತ್ತು.
1: ಹೌದು,
0: ಅಂದ್ರೆ ಜೇನನ್ನು ನೀವು ಯಾವ ರೀತಿಯಾಗಿ ಪಡ್ಕೊಳ್ತೀರೋ ಗೊತ್ತಿಲ್ಲ, ಆದ್ರೆ ಯಥೇಚ್ಛವಾಗಿ ಒಂದಿಲ್ಲೊಂದು ರೂಪದಲ್ಲಿ ನಿಮಗೆ ಆದಾಯವನ್ನು ನಿಶ್ಚಿತವಾಗಿ ಕೊಟ್ಟೇ ಕೊಡುತ್ತೆ. ಅದರಿಂದ ರೈತ ಬಾಂಧವರೇ, ಆದಷ್ಟು ನೀವು ಯೋಚನೆ ಮಾಡಿ ಯಾವ ಕ್ಷೇತ್ರದಲ್ಲಿ ನಿಮಗೆ ತೊಡ್ಕೊಳ್ಳಿಕ್ಕೆ ಆಸಕ್ತಿ ಇದೆಯೋ. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಜೇನನ್ನು ಮುಂಚೆ ಬರೀ ಒಂದು ಪೆಟ್ಟಿಗೆಯಲ್ಲಿಟ್ಟು ಜೇನುತುಪ್ಪವನ್ನು ತಗೊಳ್ಳೋದು ಅಷ್ಟೇ ನೋಡ್ತಾ ಇದ್ವಿ. ಆದರೆ ಇವತ್ತು ಜೇನು ಅಂತಕ್ಕಂಥದ್ದು ಯುವಕ ಯುವತಿಯರ ಒಂದು ಆದಾಯದ ಮೂಲ ಆಗೋಗಿದೆ. ಇವತ್ತು ನೌಕರಿ ಸಿಗ್ತಿಲ್ಲ ಅಂತ ಯೋಚನೆ ಮಾಡೋ ಹಾಗೆ ಇಲ್ಲ, ಜೇನು ಕೃಷಿಯನ್ನೇ ಸಂಪೂರ್ಣವಾಗಿ ಅವಲಂಬಿಸಿಕೊಂಡು ಆ ಒಂದು ಉದ್ಯಮವನ್ನು ನೀವು ಪ್ರಾರಂಭ ಮಾಡ್ಬೋದು. ಇವತ್ತು ಹಲವಾರು ಜನ ಒಂದು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ಮೊನ್ನೆ ಅಷ್ಟೇ ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಮನಮೋಹನ್ ಆರಂಭಿ ಅಂತೇಳಿ ಪುತ್ತೂರಿನ ಒಬ್ಬ ಯುವಕ ಅದರಲ್ಲಿ ಭಾಜನರಾದರು. ಅವರಿಗೆ 2,500 ಜೇನು ಕುಟುಂಬಗಳನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಧುಕೇಶ್ವರ ಹೆಗಡೆ ಅಂತೇಳಿ ಶಿರಸಿ ಅವರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ನಲ್ಲಿ ಅವರ ಒಂದು ಗುಣಗಾನವನ್ನ ನಮ್ಮ ಪ್ರಧಾನಿಗಳು ಮಾಡಿದ್ರು. ಅವರು ಜೇನು ಕೃಷಿಯಿಂದ ಸುಮಾರು 8-10 crore ರೂಪಾಯಿಗಳ ಒಂದು ಆಸ್ತಿ, ಏನೇ ಇಲ್ಲದ ಒಬ್ಬ ನಿರ್ಗತಿಕರಾಗಿದ್ದಂತಹ ಅವರು ಇವತ್ತು 8-10 crore ಆಸ್ತಿಯನ್ನ ಜೇನು ಕೃಷಿಯಿಂದ ಮಾಡಿದ್ರು ಅಂತೇಳಿ ಅವರ ಗುಣಗಾನವನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದರು. ಹಾಗಾಗಿ ಈ ಒಂದು ಆದಾಯ ಪಡೀಲಿಕ್ಕೆ ಜೇನು ಕೃಷಿಯಲ್ಲಿ ಒಂದು ಮಿತಿ ಅನ್ನೋದಿಲ್ಲ, ಅದು ಕೋಟಿಗಟ್ಟಲೆ ಇರ್ಬೋದು, ಲಕ್ಷಾಂತರ ರೂಪಾಯಿ ಇರ್ಬೋದು, ಅಥವಾ ನಿಮ್ಮ ಜೀವನಕ್ಕೆ ಸಾಕಾಗುವಷ್ಟು ಇರ್ಬೋದು. ಅಂದರೆ ನೀವು ಯಾವ ಮಟ್ಟದಲ್ಲಿ ನಿಮ್ಮ ಆಸಕ್ತಿ ಇರುತ್ತೆ ಅಷ್ಟನ್ನು ಗಳಿಸಲಿಕ್ಕೆ ಜೇನು ಕೃಷಿ ಖಂಡಿತ ನಿಮ್ಮ ಕೈ ಹಿಡಿಯುತ್ತೆ. ಅದಕ್ಕೆ ಸೂಕ್ತವಾದಂಥ ತರಬೇತಿಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ವಿವಿಧ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ತೋಟಗಾರಿಕೆ ಇಲಾಖೆಗಳಲ್ಲಿ ಅಥವಾ ನಿಮ್ಮ ಪ್ರಗತಿಪರ ರೈತರಲ್ಲಿ ಪಡ್ಕೊಂಡು ನಂತರ ಪ್ರಾರಂಭ ಮಾಡಿ ಅಂತ ಹೇಳ್ತಾ.
2: ಒಳ್ಳೆಯದು ಸರ್, ಭಾಳಷ್ಟು ಸವಿಸ್ತಾರವಾದಂಥ ಒಂದು ವಿಚಾರಗಳನ್ನು ಹೇಳಿದ್ರಿ. ಇದಕ್ಕೆ ಮುಖ್ಯವಾಗಿ ಜೀವನ ಸಾಕಾಣಿಕೆ ಮಾಡಲಿಕ್ಕೆ ಯಾವುದೇ ಒಂದು ಭೂಮಿ ಬೇಕಾಗಿಲ್ಲ, ಯಾವುದೇ ಒಂದು ಪ್ರದೇಶ ಬೇಕಾಗಿಲ್ಲ, ನಮ್ಮ ಒಂದು ಹಿತ್ತಲಿಲ್ಲಾಯಿತು, ನಮ್ಮ ಒಂದು ಅಡುಗೆ ಕೋಣೆಯಲ್ಲಿ, ಜೊತೆಗೆ ನಾವು ವಾಸ ಮಾಡುವಂಥ ಒಂದು ಬೆಡ್ರೂಮಲ್ಲೂ ಕೂಡ ಇದನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. 1-5 petakes ನಮ್ಮ ರೈತ ಬಾಂಧವರು ಪ್ರಾರಂಭಿಕ ಹಂತದಲ್ಲಿ ಇದನ್ನು ಬೆಳೆಸುವಂಥ ಒಂದು ಹವ್ಯಾಸವನ್ನು ಮಾಡಿಕೊಂಡ್ರೆ ಅದು ವೃತ್ತಿಯಾಗಿ ಪ್ರವೃತ್ತಿಯಾಗಿ ಅವರಿಗೆ ಅಧಿಕ ಪ್ರಮಾಣದ ಆದಾಯವನ್ನು ಕೊಡುವಂಥ ಒಂದು ಕೆಲಸ ಇದು ಜೇನು ಸಾಕಾಣಿಕೆ ಅಂತ ಹೇಳಿದ್ರಿ. ಇಲ್ಲಿನ ಜೇನು ಸಾಕಾಣಿಕೆ ಬಗ್ಗೆ ರೈತ ಬಾಂಧವರು ಮೊದಲಿಗೆ ತರಬೇತಿಯನ್ನು ಪಡೆದುಕೊಂಡು, ಮಾಹಿತಿಯನ್ನು ಪಡೆದುಕೊಂಡು, ವಿಜ್ಞಾನಿಗಳೊಡನೆ ಚರ್ಚೆಯನ್ನು ಮಾಡಿ ಆ ಒಂದು ಪ್ರದೇಶದ ಒಂದು ಅಧ್ಯಯನವನ್ನು ಮಾಡಿದರೆ ಖಂಡಿತ ಇದು ನಮಗೆ ಪೂರಕ ಕೃಷಿ ಜೊತೆಗೆ ಮುಖ್ಯವಾದಂಥ ಒಂದು ಉಪಕಸಬಾಗಲಿಕ್ಕೆ ಅವಕಾಶಗಳಿದ್ದಾವೆ. ಸಾಕಷ್ಟು ಸವಿಸ್ತಾರವಾದಂಥ ಮಾಹಿತಿಯನ್ನು ತಿಳಿಸಿ ಹೇಳಿದಿರಿ. ತಾವು ಹೇಳಿದಂಥ ವಿಚಾರಗಳನ್ನು ರೈತ ಬಾಂಧವರು ಮುಂದಟ್ಟು ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಜೇನು ಕೃಷಿಗೆ ಆದ್ಯತೆಯನ್ನು ನೀಡಲಿ ಅಂತ ಹೇಳ್ತಾ, ಏನಾದರೂ ರೈತ ಬಾಂಧವರಿಗೆ ಈ ಒಂದು ಜೇನು ಕೃಷಿಯ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಏನಾದರೂ ತಿಳುವಳಿಕೆ ಬೇಕಾಗಿತ್ತು, ಅಥವಾ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀನಿ. 9900145705. ಡಾಕ್ಟರ್ ಬದರಿ ಪ್ರಸಾದ್ ಮುಖ್ಯಸ್ಥರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಗಂಗಾವತಿ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇವರು ಕೂಡ ಕೀಟ ವಿಜ್ಞಾನಿಗಳಾಗಿ ಮುಖ್ಯವಾಗಿ ಜೇನು ಸಾಕಾಣಿಕೆ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಸಂಶೋಧನೆಗಳನ್ನು ಮಾಡಿದ್ದಾರೆ. ಇವರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಸರ್, ತಮಗೆ ಕೊನೆಯದಾಗಿ ಹೇಳಿ.
0: ಕೊನೆಯದಾಗಿ ಮತ್ತೊಂದು ಅಂತ ಹೇಳಿದ್ರೆ, ಇದು ಪ್ರಾರಂಭದಲ್ಲಿ ಜೇನು ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಇದರ ಲಾಭಗಳಂತ ಹೇಳಿದ್ವಿ.
2: ಹೌದು,
0: ಕೆಲವರಿಗೆ ಬಹಳಷ್ಟು ಇದರಲ್ಲೇ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕು, ಅಥವಾ ಒಂದು ಜೇನಿನ ಸಂಸ್ಕರಣೆ ಮಾಡಬೇಕು, ಅದರ ಒಂದು ಮೌಲ್ಯವರ್ಧನೆ ಮಾಡಬೇಕು, ಅಥವಾ ಆ ಜೇನನ್ನು ತಮ್ಮದೇ ಆದಂತಹ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡಬೇಕು ಅನ್ನುವಂಥ ಕೆಲವು ಆಸೆಗಳಿರುತ್ತೆ. ಅಂಥವರಿಗೋಸ್ಕರ ಜೇನು ಕೃಷಿಯ ಉತ್ಕೃಷ್ಟತಾ ಕೇಂದ್ರ ಅಂತೇಳಿ ನಮ್ಮ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ITBT ಇಲಾಖೆಯ VGST ಯೋಜನೆಯಡಿ ನಾವು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಸಹ ತಾವು ಭೇಟಿ ಕೊಟ್ಟು ನಮ್ಮ ಈ ಒಂದು ಉತ್ಪನ್ನಗಳ ಯಾವುದೇ ಒಂದು ಬ್ರ್ಯಾಂಡಿಂಗ್ ಅಥವಾ ಮೌಲ್ಯವರ್ಧನೆ ಬಗ್ಗೆ, ಬಾಟ್ಲಿಂಗ್ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿ ಮತ್ತು ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಸಹ ಅವಕಾಶ ಇದೆ.
2: ಇದರ ಲಾಭವನ್ನು ಕೂಡ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ಪಡ್ಕೋಬಹುದು ಅಂತ ಹೇಳ್ತಾ, ಸರ್ ಮತ್ತೊಮ್ಮೆ ತಮಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ ಜೇನು ಕೃಷಿಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಕೀಟತಜ್ಞರಾದ ಡಾಕ್ಟರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು.
4: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಮೊದಲ 2 ದಿನಗಳು ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 41-42 degrees Celsius ಮತ್ತು ಕನಿಷ್ಠ ಉಷ್ಣಾಂಶ 26-27% ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63-72% ಮತ್ತು ಕನಿಷ್ಠ ಆರ್ದ್ರತೆ 25-29% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 kilometers per hour ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಗುಡುಗು ಸಿಡಿಲು ಮತ್ತು ಮಿಂಚಿನ ಸಾಧ್ಯತೆ ಇರೋದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ರಾಶಿ ಮಾಡಿದಂತಹ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡಿಕೊಳ್ಳುವುದು ಉತ್ತಮ. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯ.

0: ಒಂದು ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿಗ್ರಹಿಸಲು 1 ml ಅಸಾಟಿಮಾಪ್ರಿಡ್ 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 HG ಅಥವಾ 0.20 ml ಸ್ಪೈನೋಸ್ಯಾಡ್ 45 SC ಅಥವಾ 0.2 ml ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಬಾಧೆಯನ್ನು ನಿರ್ವಹಿಸಲು ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ml ಮೀಥೈಲ್ ಯೂಜಿನಾಲನ್ನು 1 ml ಮೆಲಥಿಯಾನ್ 50 EC ದ್ರಾವಣದೊಂದಿಗೆ ಬೆರೆಸಿ ಪ್ರತಿ ಬಲೆಗೆ 100 ml ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ಥಲಿಕ್ ಅಸೆಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಇಡಬೇಕು. ಜೊತೆಗೆ ಕೋಳಿ ಮನೆಯನ್ನು ತಂಪಾಗಿಸುವಂತಹ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಮುಖ್ಯವಾಗಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು. ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯು ಕೂಡ ಸುಲಭ ಆಗಿರ್ತದೆ. ಒಣಮೇವಿನ ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು, ಲಿಂಗಸ್ಗೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಸ್ಥಳೀಯ 2,222 ರೂಪಾಯಿಯಿಂದ 2,222 ರೂಪಾಯಿ, ಕಡಲೆಕಾಳು ಜವಾರಿ ಸ್ಥಳೀಯ 5,989 ರೂಪಾಯಿಯಿಂದ 6,355 ರೂಪಾಯಿ, ಹತ್ತಿ ಹೈಬ್ರಿಡ್ 44 8,500 ರೂಪಾಯಿಯಿಂದ 9,000 ರೂಪಾಯಿ, ಅಲಸಂದೆ ಕೌಪಿಯಾ ಓಲ್ 4,117 ರೂಪಾಯಿಯಿಂದ 5,805 ರೂಪಾಯಿ, ನೆಲಗಡಲೆ ಶೇಖಾ ಘುಂಗ್ರಿ 6,502 ರೂಪಾಯಿಯಿಂದ 8,099 ರೂಪಾಯಿ, ಜೋಳ ಬಿಳಿ ಜೋಳ 3,127 ರೂಪಾಯಿಯಿಂದ 3,127 ರೂಪಾಯಿ, ಭತ್ತ ರಾಜಹಂಸ 1,216 ರೂಪಾಯಿಯಿಂದ 1,216 ರೂಪಾಯಿ, ಭತ್ತ ಸೋನಾ ಮಸೂರಿ 2,152 ರೂಪಾಯಿಯಿಂದ 2,752 ರೂಪಾಯಿ, ಕುಸುಬೆ ಸಾಫ್ಟ್ ಫ್ಲವರ್ 4,639 ರೂಪಾಯಿಯಿಂದ 4,639 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 6,150 ರೂಪಾಯಿಯಿಂದ 6,150 ರೂಪಾಯಿ, ತೊಗರಿ ಕೆಂಪು 5,689 ರೂಪಾಯಿಯಿಂದ 8,089 ರೂಪಾಯಿ, ತೊಗರಿ ಬಿಳಿ 6,339 ರೂಪಾಯಿಯಿಂದ 6,339 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 1,700 ರೂಪಾಯಿಯಿಂದ 2,210 ರೂಪಾಯಿ, ಕಡಲೆ ಕಾಳು ಆವರೇಜ್ ಇಡಿ 5,500 ರೂಪಾಯಿಯಿಂದ 5,750 ರೂಪಾಯಿ, ನೆಲಗಡಲೆ ಶೇಂಗಾ 7,000 ರೂಪಾಯಿಯಿಂದ 7,000 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,000 ರೂಪಾಯಿಯಿಂದ 2,000 ರೂಪಾಯಿ, ಭತ್ತ 1,700 ರೂಪಾಯಿಯಿಂದ 2,800 ರೂಪಾಯಿ, ತೊಗರಿ 7,500 ರೂಪಾಯಿಯಿಂದ 7,850 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಆವರೇಜ್ ಇಡಿ 5,400 ರೂಪಾಯಿಯಿಂದ 6,500 ರೂಪಾಯಿ, ಜೋಳ ಹೈಬ್ರಿಡ್ ಜೋಳ 3,000 ರೂಪಾಯಿಯಿಂದ 3,100 ರೂಪಾಯಿ, ಮೆಕ್ಕೆಜೋಳ ಸ್ಥಳೀಯ 1,800 ರೂಪಾಯಿಯಿಂದ 1,800 ರೂಪಾಯಿ, ಭತ್ತದ ಆರ್ನರ್ 6 ಹೊಸದು 2,400 ರೂಪಾಯಿಯಿಂದ 2,550 ರೂಪಾಯಿ, ಭತ್ತದ ಆರ್ನರ್ 6 ಹಳೆಯದು 2,600 ರೂಪಾಯಿಯಿಂದ 3,300 ರೂಪಾಯಿ, ಅಕ್ಕಿ ಮಧ್ಯಮ 2,870 ರೂಪಾಯಿಯಿಂದ 2,870 ರೂಪಾಯಿ. ಇದುವರೆಗೆ ರಾಯಚೂರು, ಲಿಂಗಸ್ಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:34, 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡ 6.5 ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡ 6.5 ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4 ಶತಕೋಟಿ ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆಯು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯ

0: ವಹಿಸಲು ಸೈಪ್ರಸ್ ಸಿದ್ಧವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1ರಿಂದ ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟ್ರಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಯುಎಇಯ ಬದ್ಧತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80 ಹೆಚ್ಚು ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96%ನ್ನು ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರೂ ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31ರವರೆಗೆ ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ.

0: ಈ ಸಮಾಲೋಚನೆಗಳ ನಂತರ ನಾಲ್ಕನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಾಂಕದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026 ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ ಸಮಾನತೆಯ ಸಮತೋಲನವನ್ನು ಒಳಗೊಂಡ ಆಯ್ಕೆ ಪ್ರಕ್ರಿಯೆ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲಿಪುಲೇಖ್ ಮತ್ತು ನಾಥೂಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡು ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88214ಕ್ಕೆ ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿ ಆಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದ್ ಅನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೀದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ 6.5% ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷರಾದಂಥ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ, ಸಮಯ 7:45. ಹಿಂದಿ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕಹೋನಾ ಪ್ಯಾರ್ ಹೈ ಚಿತ್ರದ ಗೀತೆ. ಇಬ್ರಾಹಿಂ ಆಶಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ದಿ ಜೆಂಟಲ್ಮ್ಯಾನ್ ಚಿತ್ರದ ಗೀತೆ. ಇಂದಿವಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ ಶಂಕರ್ ಮಹಾದೇವನ್ ಮತ್ತು ಕವಿತಾ ಅವರ ಧ್ವನಿಯಲ್ಲಿ ಪುಕಾರ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕುಮಾರ್ ಸಾನು ಮತ್ತು ಅನುರಾಧ ಪಡ್ವಾಲ್ ಅವರ ಧ್ವನಿಯಲ್ಲಿ ಕೇಳಿ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೇ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಹಂಬ್ರಾಸ್ ಚಿತ್ರದ ಗೀತೆ. ಸುಧಾಕರ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹೇಮೇಶ್ ರೇಷ್ಮಿಯಾ.

ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್. ಧಡ್ಕನ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಗ್ನಿಕ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುಮಾರ್ ಸಾನು ಮತ್ತು ಕವಿತಾ ಕೃಷ್ಣಮೂರ್ತಿ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಕುಚ್ಚು ಕುಚ್ಚು ಹೋತಾ ಹೈ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 8:30. ಜಾನಪದ ಸಂಗೀತ ಕಾರ್ಯಕ್ರಮ.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
1: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
0: ಇವತ್ತಿನ ಜಾನಪದ ಸಂಗೀತದಲ್ಲಿ ಕೇಳಿ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ರಾಘವಯ್ಯ ದಾಸರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು.

0: ಇದುವರೆಗೆ ವೈಕೆ ಮುದ್ದುಕೃಷ್ಣ ಅವರ ಧ್ವನಿಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ, ಜಾನಪದ, ಭಾಷಣ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದವರು ಹೊನ್ನಾವರದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿ ಹಲವಾರು ಪುಸ್ತಕಗಳ ಮೂಲಕ ಅವರು ಚಿರಪರಿಚಿತರಾಗ್ಯಾರ. ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಕೃತಿಗಳನ್ನ ರಚಿಸ್ಯಾರ. ಕವನ ಸಂಕಲನಗಳು, ವಿಮರ್ಶಾ ಗ್ರಂಥಗಳು, ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡ್ಯಾರ. ಅದರಲ್ಲೂ ವಿಶೇಷವಾಗಿ ಅಂಕೋಲಾದ ಚುಟುಕು ಬ್ರಹ್ಮ ಅಂತಾನೆ ಹೇಳಬೇಕು. ದಿನಕರ ದೇಸಾಯಿ ಅವರ ಮೇಲೆ ತಮ್ಮ ಮಹಾಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನು ಕೂಡ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಪಡೆದಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ.
3: ನಮಸ್ಕಾರ ಮೇಡಮ್.
2: ಶ್ರೀಪಾದ್ ಶೆಟ್ಟಿ ಅವರ, ತಾವು ಮೂಲತಃ ಹೊನ್ನಾವರದವರು. ತಮ್ಮ ಓದು, ವಿದ್ಯಾಭ್ಯಾಸ, ಬಾಲ್ಯ ಎಲ್ಲಾ ಕಳೆದಿದ್ದು ಹೊನ್ನಾವರದಲ್ಲಿನೆ. ಈ ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗಿಂದ ತಮಗೆ ಮೂಡ್ತು? ಒಂದು ಸಾಹಿತ್ಯಿಕ ಬರವಣಿಗೆಗಳನ್ನ ಬರೀಬೇಕು ಅಂತ ಯಾವಾಗ ಅನಿಸ್ಲಿಕ್ಕೆ ಶುರು ಆಯ್ತು?
3: ನಾನು PUC ಓದ್ತಾ ಇರುವಾಗ ಈ ಪತ್ರಿಕೆಗಳನ್ನೆಲ್ಲ ಹೆಚ್ಚು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೆ PUC ಇಂಗ್ಲಿಷ್ ಕಲಿಸ್ಲಿಕ್ಕೆ ಜಯರಾಮ್ ಹೆಗ್ಡೆ ಅಂತ ಒಬ್ರು ಸಿದ್ದಾಪುರದವರು, ಅವರು ಈಗ ಸಿರ್ಸಿಯಲ್ಲಿ ನೆಲೆಗೊಂಡಿದ್ದಾರೆ, ಅವರು ನಮಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಹೊಸ ಹುರುಪಿನ ಕವಿ, ಇಲ್ಲಿ ಸಿದ್ಲಿಂಗ್ ದೇಸಾಯಿ ಅಂತ ನನ್ನ ಗೆಳೆಯರೊಬ್ರು ಇದ್ರು, ಅವ್ರ ಕ್ಲಾಸ್ಮೇಟ್ ಅವರು. ಅವರು ನಮಗೆ ಪಾಠ ಮಾಡ್ತಾ ಇರುವಾಗ ಕೆಲವು ಕವಿತೆಗಳ ಪರಿಚಯ ಮಾಡ್ತಿದ್ರು. ಅವ್ರದ್ದೊಂದು ಮುಕ್ತ ಅಂತ ಒಂದು ಕವನ ಸಂಕಲನ ಮೊದಲು ಬಿಡುಗಡೆ ಆಗಿತ್ತು. ಅದು ತಗೊಳ್ಳಿ ಅಂತ ಹೇಳಿದ್ರು, ನಾನು 5 ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿದ್ದೆ. ಆಮೇಲೆ ಸಾಹಿತ್ಯದ ಒಂದು ಹುಚ್ಚು ಹಿಡಿತು, ಎಲ್ಲ ಬರೆಯುವುದು, ಹೋಗುದು, ಮನಸ್ಸಿಗೆ ಬಂದದ್ದು ಗೀಚುದು, ಬರೆಯುವುದು, ಆಮೇಲೆ ಆ ಮೂಲಕವಾಗಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದು, ಹೀಗೆಲ್ಲ. ಹಾಗಾಗಿ ಒಂದು ಪಂಜ್ ಹಚ್ಚಿದವರು ನಮ್ಮ ಗುರುಗಳು ಜಯರಾಮಿಗಳು. ಆ ನಂತರ ಅದು ಮುಂದುವರಿತಾ ಹೋಯ್ತು. ನಾನು ಅದಕ್ಕೂ ಮೊದಲೇನೆ ಸ್ವಲ್ಪ ಬರಿತಾ ಇದ್ದೆ ಎಲ್ಲ ಕೂತ್ಕೊಂಡಾಗ. ನಾನು ಬಿಡದೆ ಕವಿತೆಗಳನ್ನ, ದಾಸರ ಹಾಡುಗಳನ್ನ, ವಚನಗಳನ್ನ ಎಲ್ಲ ಓದ್ತಾ ಬಂದವನು. ಈ ಓದು ನನ್ನೊಳಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳಸುಳಿಯಾಗಿ, ಆಮೇಲೆ ಅದೆಲ್ಲೋ ಬುದ್ಧುವಾಗಿ, ತೆರೆಯಾಗಿ, ತೊರೆಯಾಗಿ, ಸಾವಕಾಶವಾಗಿ ಉಕ್ಕಲಿಕ್ಕೆ ಶುರುವಾಯಿತು. ಆ ಉಕ್ಕಂದ ನನಗೆ ಒಂದು ಕವಿತೆಯ ಚಕ್ಕಂದಕ್ಕೆ ಕಾರಣ.
2: ಇದನ್ನು ಕೂಡ ಒಂದು ಬಹಳ ಕಾವ್ಯಾತ್ಮಕವಾಗಿ ತಾವು ಹೇಳಿದ್ರಿ. ಈ ಶ್ರೀಪಾದ್ ಶೆಟ್ಟಿ ಅವರ ಅಂದ್ರೆ ಕೌಟುಂಬಿಕ ಹಿನ್ನೆಲೆ ಏನಿರಲಿಲ್ಲ ತಮ್ಮ ಸಾಹಿತ್ಯ.
3: ಆದ್ರೆ ನನ್ನ ದೊಡ್ಡಪ್ಪ ಯಕ್ಷಗಾನ ಕಲಾವಿದ ಆಗಿದ್ದ. ಅವನು ಬಹಳ ಮೇಳಗಳಲ್ಲೆಲ್ಲ ಗುಂಡುಬಾಳದಲ್ಲಿ ಒಂದು 40 ವರ್ಷ ಕೆಲಸ ಮಾಡಿದ್ದ. ಹಾಗಾಗಿ ಅವನು ಕೆಲವೊಮ್ಮೆ ಊಟ ಮಾಡಾದ್ಮೇಲೆ ಈ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ನನಗೆ ಹೇಳ್ಕೊಡ್ತಿದ್ದ. ಹಾಗಾಗಿ ಎಲ್ಲೋ ಪುರಾಣ ಪ್ರಜ್ಞೆ ಮತ್ತು ಅದು ಮತ್ತೆ ಅವನು ಯಕ್ಷಗಾನದಲ್ಲಿ

0: ಅರ್ಥ ಹೇಳುವಾಗ ಈ ಸಮಯ ಸೂಚಕತೆ ಅಂತ ಯಾವಾಗ ಹೇಗೆ ಉತ್ತರಿಸಬೇಕು, ಅರ್ಥಕ್ಕೆ ಪ್ರತಿ ಅರ್ಥ ಕೊಡಬೇಕು ಅನ್ನೋದೆಲ್ಲ ತಿಳಿಸಿದ. ಹಾಗಾಗಿ ನನಗೆ ತಿಳಿದೇನೆ ಅದು ಒಂದು ಆ ಕುತೂಹಲದಿಂದ ಅದು ನನ್ನ ಒಳಗೆ ಸೇರ್ಕೊಳ್ತು.
1: ಈಗ ನಿಮ್ಮ ಒಂದು ಪ್ರಕಟಣೆಗಳತ್ತ ನಾವು ಗಮನ ಹರಿಸಿದ್ರೆ ಪ್ರಿಯ ಶರಾವತಿ ಅನ್ನೋದು ತಮ್ಮ ಕವನ ಸಂಕಲನ.
0: ಹೌದು, ಮೊದಲ ಕವನ ಸಂಕಲನ.
1: ನಿಸರ್ಗ ಜಲಪಾತಗಳು
0: ಅದೊಂದು ಇದು ನವಸಾಕ್ಷರಿಗೆ ಬರೆದಂತ ಒಂದು ಅಧ್ಯಯನ ಗ್ರಂಥ.
1: ಕಡಲ ಒಡಲಲ್ಲಿ
0: ಬಿತ್ತು
1: ಮೌನ ಕಣಿವೆಯ ಒಡಲು, ಅಂದ್ರೆ ಈ ಒಂದು ಟೈಟಲ್ಗಳನ್ನ, ನಿಮ್ಮ ಪುಸ್ತಕದ ಟೈಟಲ್ಗಳನ್ನ ನೋಡಿದ್ರೆ ತಾವು ಒಬ್ಬ ಅಪ್ಪಟ ನಿಸರ್ಗ ಪ್ರೇಮಿ, ಪ್ರಕೃತಿಯ ಆರಾಧಕರು, ಮತ್ತೆ ತಮ್ಮ ಹೊನ್ನಾವರ ಇರುವುದು ಕೂಡ ಅತ್ಯಂತ ಸುಂದರವಾದ, ಅದಕ್ಕೆ ಭೂಲೋಕದ ಸ್ವರ್ಗ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಿಮ್ಮ ಈ ಕವನಗಳ ಮೇಲೆ ಒಂದು ಪ್ರಕೃತಿ, ನಮ್ಮ ಒಂದು ಪರಿಸರ, ಇದು ಕೂಡ ಪ್ರಭಾವ ಬೀರುತ್ತೆ.
0: ಖಂಡಿತ ಹೌದು, ಯಾಕಂದ್ರೆ ಪ್ರಕೃತಿ ನಮ್ಮ ಬದುಕಿನ ಒಂದು ಅಂಗ, ಅಥವಾ ಪ್ರಕೃತಿಯ ಕೂಸು. ನಾವು ಆ ಪ್ರಕೃತಿಯ ಒಳಗಿದ್ದೆ ಅದರ ಒಳಗನ್ನು ಕಾಣುವ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದಾದದ್ದು. ಯಾಕಂದ್ರೆ ಪ್ರಿಯ ಶರಾವತಿ ಹಾಗೆ, ಒಂದ್ಸಲ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಮತ್ತು ನಾನು ನಮ್ಮ ಶರಾವತಿಯ ಬ್ರಿಡ್ಜ್ ಮೇಲೆ ಸಂಜೆ ಮುಂದೆ ಒಂದು ನಡೆದಾಡ್ಲಿಕ್ಕೆ ಹೋಗ್ತಿದ್ವಿ. ಆಗ ಅವ್ರಿಗೆ ಶ್ರೀಪಾದ, ಇಂಥ ಶರಾವತಿ ಮಡ್ಲಲ್ಲಿದ್ದೀಯ ನೀನು, ನಿನ್ನೂರಿನಲ್ಲಿ ಇಷ್ಟು ದುಮ್ಮಾನಗಳಿವೆ, ದುಃಖಗಳಿವೆ, ಇದ್ಯಾವುದು ನಿನ್ನನ್ನು ತಟ್ಟುದಿಲ್ವೇನು ಅಂತ ಕೇಳಿದ್ರು. ನನಗೆ ಕೆನ್ನೆ ಮೇಲೆ ಹೊಡೆದಂಗಾಯ್ತು. ಆ ಕ್ಷಣದಲ್ಲೇ ಆ ಶರಾವತಿಗೆ ಮಹಾಪುರ ಬರುವುದು, ಬಡವರು ಮನೆಗಳು ಕೊಚ್ಚಿಕೊಂಡು ಹೋಗುವುದು, ಆಮೇಲೆ ಪರಿಹಾರದ ನಾಟಕ ನಡೆಯುವುದು, ಆಮೇಲೆ ಏನಾಗುತ್ತೆ ಈ ಯಾರಿಗೆ ಈಗ ಒಂದು ಬ್ರಿಡ್ಜ್ ಅಥವಾ ಒಂದು ಡ್ಯಾಮ್ ಕಟ್ಟಿದ್ರೆ ಅದರಲ್ಲಿ ಕಷ್ಟಪಡೋರು ಬಡವರು, ಬಳ್ಕೊಂಡು ಹೋಗೋರು ಅವರು, ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಮಹಲ್ಗಳಲ್ಲಿ ಇರ್ತಾರೆ, ಕಾರ್ನಲ್ಲೇ ತಿರುಗಾಡ್ತಾರೆ, ಅವ್ರಿಗೆ ಯಾವ ಅಪಾಯ ಇರುವುದಿಲ್ಲ. ಅವರ ಕರುಳು ಕೂಗುವ ಆಕ್ರಂದವನ್ನು ಕಂಡು ನಾನು ಬರೆದೆ, ಶರಾವತಿ ನಿನ್ನೊಡಲಿನಲ್ಲಿ ಮೀನುಗಳು ಮಿಡುಕಾಡಿದಾಗ ಕಾವ್ಯದ ಗರಿ ಮುರಿದು ಬೀಳುತ್ತದೆ ಅಂತಲೇ ಬರೆದವನು. ನಿನ್ನ ನೊರೆ ತೆರೆಯಾಗಿ ಹೆಣಗಳೆಲ್ಲ ಬುರುಗಾಗಿ ಬಟ್ಟೆಗಳು ಕೊಚ್ಚಿಕೊಂಡು ಹೋದಾಗ ಶರಾವತಿ ನಿನ್ನ ಹೆಂಡತನ ಅರುಳುವುದಿಲ್ಲವೇನು ಅಂತಲೇ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೇನೆ. ಹೀಗೆ ಒಂದು ಶರಾವತಿ ನಮ್ಮ ತಾಯಿ, ಅವಳ ಮಡಿಲಲ್ಲಿ ಅವಳ ಉಡಿಯಲ್ಲಿ ಬೆಳೆದವರು ನಾವು. ಅವಳು ಹಾಗೆ ಮಾಡೋದಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಶರಾವತಿ ನದಿಯನ್ನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಯಾವ್ಯಾವನೋ ತನ್ನ ತೆಂಗಿನ ಗಿಡ ಇಲ್ಲ ಇಟ್ಕೊಂಡು ಆ ನದಿ ವಿಸ್ತಾರವಾಗಿ ಹರಿತಾ ಇದ್ರೆ ಎಲ್ಲರಿಗೂ ಸುಖ. ಈ ನಮ್ಮ ಸ್ವಾರ್ಥ ಏನಿದೆ ಅಂದ್ರೆ ಈ ಅಡವಿಯಂತೂ ಅತಿಕ್ರಮಣ ಮಾಡಿ ಒಂದು ಮರಗಳು ಉಳಿಲಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎನಿ ಫೂಲ್ ಕ್ಯಾನ್ ರೈಟ್ ಪೊಯಿಟ್ರಿ ಬಟ್ ನೋ ಒನ್ ಮೇಕ್ಸ್ ಎ ಟ್ರೀ ಅಂತ. ಯಾವ ಮೂರ್ಖನೂ ಕಾವ್ಯ ಬರೆಯಬಲ್ಲ, ಆದ್ರೆ ಯಾರು ಮರವನ್ನು ಮಾಡಲಾರ ಅಂತ. ಆ ಮರಗಳನ್ನೆಲ್ಲ ಮಾರಣ ಹೋಮ ಮಾಡಿದ್ದಾರೆ. ಹಾಗೇನೆ ನದಿಗಳಲ್ಲಿಯೂ ಸಹ ಎಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅದು ಸ್ವಲ್ಪ ಏನೋ ಕೃತಕ ಮಣ್ಣು ಹಾಕಿ ಇದು ಮಾಡಿ ಒಂದಿಷ್ಟು ಸಸಿ ನೆಟ್ಕೊಂಡ್ಬಿಡು, ಒಂದಿಷ್ಟು ತೆಂಗೋ ಅಡಿಕೆನೋ ಹಾಕಿ. ಇವನು ಸ್ವಾರ್ಥ, ಅದು ಅವನು ಒಬ್ಬನಿಗೆ ನಾಲ್ಕು ತೆಂಗಿನಕಾಯಿ ಒಂದಿಷ್ಟು ಅಡಿಕೆ ಸಿಕ್ಬಹುದು, ಆದ್ರೆ ಬಡವರಿಗೆ ಎಷ್ಟು ಕಷ್ಟ. ಅಲ್ಲಿ ನೀರು ನಿಲ್ತದೆ, ಪ್ರವಾಹ ಬರ್ತದೆ, ಕಷ್ಟ ಆಗ್ತದೆ. ಈ ಪ್ರಕೃತಿಯ ಒಳಗೆ ಇಂಥದ್ದೆಲ್ಲ ಇದೆ ಮೇಡಮ್.
1: ಹೌದು, ಈಗ ಅಂದ್ರೆ ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ನೀಡಿದ್ದು ನಿಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ, ಇದು ಕೂಡ ಒಂದು ಹೆಚ್ಚಿನ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿ. ಅಂದ್ರೆ ಒಬ್ಬ ಕವಿಗೆ ಅವನ ಲೇಖನಿಯಿಂದ ಕಾವ್ಯ ಹೊರಹೊಮ್ಮಬೇಕಾದಾಗ ಒಂದು ಕಲ್ಪನಾ ಶಕ್ತಿ ಗರಿಗೆದಿರುತ್ತದೆ. ಆ ಕಲ್ಪನಾ ಶಕ್ತಿ ಅಂದ್ರೆ ನಿಮಗೆ ನಿಮ್ಮ ಒಂದು ಇರುವಂತ ಪರಿಸರ ಅಂತ ಹೇಳ್ಬೋದು.
0: ಅದರ ಜೊತೆಗೆ ನನ್ನ ಓದು ನನಗೆ ಜಾಗೃತಿ ಮೂಡಿಸಿದೆ. ಸರ್ವಜ್ಞಂದು ಈ ಸರ್ವಜ್ಞ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಏನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ನಲ್ಲ. ಜಾತಿಹೀನನ ಮನೆಯ ಜ್ಯೋತಿ ಅದು ಹೀನ ಅಲ್ಲ, ಅದು ನಮ್ಮಲ್ಲಿ ಜಾತಿಯನ್ನು ಮಾಡಿದ್ರು. ನಮ್ಮಲ್ಲೊಂದು ಮಾತಿದೆ, ಅಲ್ಪರು ಜಾತಿಯನ್ನು ಕಟ್ಟುತ್ತಾರೆ, ಮಹಾತ್ಮರು ಸಮಾಜವನ್ನು ಕಟ್ಟುತ್ತಾರೆ. ನಾವಿ ಸಣ್ಣವರಾಗಿದ್ದೀವಿ ಅಂದ್ರೆ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಯಾರು ಸತ್ತೋ, ನಮ್ಮ ಜಾತಿಯವರು ಸತ್ತೋದ್ರ ಕೇಳ್ತಾರೆ. ಸಾಯುವರೆಲ್ಲ ಮನುಷ್ಯರು, ಮಾನವೀಯತೆ ದೊಡ್ಡದು. ನನಗೆ ವಚನಕಾರರು ನನಗೆ ಬಹಳ ಗಾಢವಾದ ಪ್ರಭಾವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳ ನೇನೆಂಬೆ ಕಾಣ ರಾಮನಾಥ ಅಂತ ಜೇಡರದಾಸಿಮಯ್ಯ ಕೇಳ್ತಾರೆ. ಯಾರ್ಯಾರನ್ನು ಹೊಗಳ್ತಾರೆ ಒಂದೊಂದು ಸಣ್ಣ ಸಣ್ಣ ಲಾಭಕ್ಕಾಗಿ. ಅದಕ್ಕೆ ನನಗೆ ದಿನಕರ್ ದೇಸಾಯಿ ನನಗೆ ನನ್ನ ಬರವಣಿಗೆ ಪಂಜು ಹಚ್ಚಿದವರು. ಅವ್ರ ಬಗ್ಗೆ PhD ಮಾಡು ಅಂತೇಳಿ ನನ್ನ ಗುರುಗಳಾದ MB ಕೊಟ್ರಶೆಟ್ಟಿಯವರು, ಮಹಾದೇವ್ ಕೊಟ್ರಶೆಟ್ಟಿಯವರು ಬಹಳ ಎಳೆ ವಯಸ್ಸಿನಲ್ಲಿ ತೀರೋದ್ರು, ಬಹಳ ದೊಡ್ಡ ಪುಣ್ಯವಂತರು. ಅವರು ನನಗೆ ದಿನಕರ್ ದೇಸಾಯಿ ಬದುಕು ಬರ PhDಗೆ ಟೈಟ್ಲ್ ಕೊಟ್ಟು ರಜಿಸ್ಟ್ರೇಷನ್ ಮಾಡಿಸಿ ನನಗೆ ಇಲ್ಲಿ ಬಂದು ನಂದೆಲ್ಲ ಬರವಣಿಗೆ ಓದ್ತಾ ಇದ್ರು. ಏ ನೀ ಇಲ್ಲಿ ಇರಬಾರ್ದು, ನೀನು ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದವನು, ನಿಮ್ ವ್ಯವಸ್ಥೆ ಮಾಡ್ತೇನೆ ಅಲ್ಲಿಗೆ ವಿಧಿ ಅವರಿಗೆ ಬೇರೆ ವ್ಯವಸ್ಥೆ ಮಾಡ್ಬಿಟ್ಟೆ. ನನಗೆ ಬಹಳ ಅಂತ ಈಗ GK ರವೀಂದ್ರ ಕುಮಾರ್ ನನ್ನ ಗೆಳೆಯರಾಗಿದ್ರು, ಕಳ್ಕೊಂಡ್ವಿ. LG ಶಿವಕುಮಾರ್ ಅಂತ ದೂರದರ್ಶನದಲ್ಲಿ ಮೋಡಿ ಮೋಡಿ ಮಾತಿನ ಮೋಡಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗಾಗಿ ಸೃಷ್ಟಿ ಮಾಡಿದ್ದಾರೆ. 6 ತಿಂಗಳು ಅವರೆಲ್ಲ 50 ತುಂಬುವ ಮೊದಲು

0: ಮೌನವನ್ನು ಹುಗಿದಿಟ್ಟು ನಿಂತಿಯರು. ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು. ಸ್ಫೋಟಗೊಳ್ಳದ ಬಾಂಬಿನಂತೆಯವರು. ಇರುವುದೆಲ್ಲವ ಬಿಟ್ಟು ಇಲ್ಲದುದಕ್ಕೆ ಕಾದು ನಿಂತವರು. ಇನ್ನೂ ನಿಂತೇ ಇಹರು. ಅರ್ಥಕ್ಕೆ ದಕ್ಕದ ಯಕ್ಷ ಪ್ರಶ್ನೆಯಂತೆ ಸಂಭವಾಮಿ ಎಂದರೆ ಏನೆಂದು ಅರಿಯದವರು. ನಿಂತೇ ಇದ್ದಾರೆ ಜನ, ಬೀದಿಯುದ್ದಕ್ಕೂ ನಿಂತೇ ಇದ್ದಾರೆ. ಪ್ರಶ್ನಾರ್ಥಕದಂತೆ, ಉದ್ಘಾರ ವಾಚಕದಂತೆ. ಈ ಜನ ಎಂಬುದು ನಪುಂಸಕ ಲಿಂಗಂ ಅಂತಾನೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ. ಈ ಜನ ಎಲ್ಲ ನಪುಂಸ, ಅದವನು ಜನ ಬಂದುದು, ಜನ ನಿಂದುದು, ಜನ ಹೋದುದು ಅಂತಾನೆ. ಬಹಳ ಜನ ಹಂಗೆ ಬದುಕ್ತಾ ಇದ್ದಾರೆ. ಹಾಗೆ ನಮ್ ಜನ ಬೀದಿಯುದ್ದಕ್ಕೂ ಪ್ರಶ್ನಾರ್ಥಕಂತೆ ಉದ್ಘಾರ ನಿಂತೆ ಇದ್ದಾರೆ ಅಂತ. ಇದು ಈ ನನ್ನ ಹುಗಿದಿಟ್ಟ ಮೌನ ಸಂಕಲ್ಪದಿಂದ. ಇನ್ನೊಂದು ಕವಿತೆ, ಬಾಡದ ಹೂವು ಅಂತ. ಹೂವು ಬಾಡಬಾರದು. ಬಾಡದ ಹೂವು ಸಾಮಾನ್ಯ ಪ್ಲಾಸ್ಟಿಕ್ ಹೂವು ಅಂತೀವಿ ಅಥವಾ ಆರ್ಟಿಫಿಷಿಯಲ್ ಹೂವು ಅಂತ. ಇದು ಬಾಡದ ಹೂವು ಅಂದ್ರೆ ಬಾಡದ ಊರಿನ ಹೂವು. ಕನಕದಾಸರು
1: ಬಾಡ
0: ಎಲ್ಲಿಯೂ ಇರದವನ, ಎಲ್ಲಿಯೂ ಇರದವನ, ಇಲ್ಲೇ ಒಳಗೆ ಇರುವವನ, ಹುಡುಕಿದವನೇ ಎಂತ ಜಾಣನಯ್ಯ ನೀನು. ಅಂದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ ಅಂತ ಬಾಳೆಹಣ್ಣು ಕೊಟ್ಟು. ಹಾಗೆ ಗುರುವಿತ್ತ ಬಾಳೆಹಣ್ಣನು ತಿನ್ನದೆ ತಂದು ತಿರುಗಿ ಕೊಟ್ಟವನೇ ಬಾಳೆ ಹಣ್ಣಾಯಿತೇನು. ಬಾಳೆ ಹಣ್ಣಾಯಿತೇನು. ಪಕ್ವವಾಗದೆ ಬದುಕು ಪರಮತತ್ವದ ಕೂದೇ ಎಂದರಿತ ಪರತತ್ವವನ್ನು ಬಲ್ಲಿದನು ನೀನು. ಹರಿಭಕ್ತಿ ಸಾರವನ್ನು ಸಾರಿದವನೇ, ಮೋಹನ ತರಂಗಿಣಿಯಲ್ಲಿ ಮಿಂದವನೇ. ರಾಮಧ್ಯಾನ ಚರಿತೆಯಲ್ಲಿಯೂ ಬಡವರ ಬಾಳಿನ ಜೀವಧ್ವನಿ ರಾಗಿಗೆ ಮತವ ನೀಡಿದ ಮಹಿಮನೆ. ನಳಚರಿತೆಯನ್ನು ನಿರೂಪಿಸಿದ ಕವಿಕುಲದ ರನ್ನಮಣಿಯೇ. ಕನಕನಾಗುವ ತಿಮ್ಮಪ್ಪ ಬಂಗಾರದಾಸೆಯ ಬದಿಗೊತ್ತಿ ಬೆಳಕಿನ ಹಾದಿ ತೋರಿದ ನಮ್ಮಪ್ಪ. ವರಕವಿಗಳೆದುರು ನರಕವಿಗಳ ತೋರಬಾರದು ಎಂದ ದಾಸವರೇಣ್ಯನೆ. ಜನಮನದ ಮಾತಿಗೆ ಮಾತ ಕೊಟ್ಟವನೇ. ಆರು ಹಿತವರು ಎಂದು ನಂಬಬೇಡ, ಆರಿಗಿಲ್ಲ ಆಪತ್ತು ಬಂದೊಡಗಿದೊಡೆ ಎಂದೇ. ಜಾತಿ ಮತ ಪಂಥಗಳ ಕೋಳವನ್ನು ಕಳಚಿ ಮನುಕುಲದ ಏಕತೆಗೆ ಸರ್ವರ ಸಮಾನತೆಗೆ ಅನುದಿನವು ತುಡಿದಂತ ಬಾಡದ ಹೂವೆ. ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ ಎಂಬ ಸ್ತುತಿ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರು, ಜಾತಿ ಭೂತ ಬಡಿದು ಜ್ವರ ಹಿಡಿದ ದೂರ್ತರು. ಕನಕನ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರು, ಜಾತಿ ಭೂತ ಬಡಿದು ಜ್ವರ ಹಿಡಿದ ದೂರ್ತರು.
1: ನಾವು ಇನ್ನೊಂದು ಮಾತು ಕೇಳ್ತಿರ್ತೀವಿ ಶ್ರೀಪಾದ ಶೆಟ್ಟಿ ಅವರೇ, ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಬರಹಗಾರರು ಬರಿತಾನೆ ಇದ್ದಾರೆ, ಆದ್ರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತಾರೆ ತಮ್ಮ ಅನುಭವದಲ್ಲಿ.
0: ಇದು ನಿಜವಾಗ ಹೌದು. ಆಮೇಲೆ ಯಾರು ಗಂಭೀರವಾಗಿ ಓದ್ತಾ ಇಲ್ಲ. ಓದೋರೆಲ್ಲ ವಾಟ್ಸಪ್ ಓದೋರು. ಕವಿತೆ ಬರೆದು ವಾಟ್ಸಪ್ ಓದಲ್ಲ ಕಾವ್ಯ. ಆಮೇಲೆ ನಾವು ಅವರಿಗೆಲ್ಲ ಇನ್ ಮುಂದೆ ವಾಟ್ಸಪ್ ಜ್ಞಾನಪೀಠ ಪ್ರಶಸ್ತಿನೇ ಕೊಡಬೇಕಾಗ್ಬಹುದು. ಯಾಕಂದ್ರೆ ಜನ ಎಲ್ಲೋ ಬರೀತಾರೆ, ಏನೋ ಮಾಡ್ತಾರೆ, ಅರ್ಥ ಇರುವುದಿಲ್ಲ. ಯಾವಾಗಲೂ ಕಾವ್ಯ ಬರಿಬೇಕಿದ್ರೆ ಹೇಳ್ತಾರೆ ಸತತಾಭ್ಯಾಸಂ, ವೃದ್ಧ ಸೇವಾನುರಾಗಂ, ಆಮೇಲೆ ಕೃತಿ ಅವಲೋಕನ, ಇವೆಲ್ಲ ಕವಿತೆಗೆ ಕಾವ್ಯ ಪರಿಚಯಕ್ಕಿದು ಕಾರಣಂ ಅಂತ ಹೇಳ್ತಾರೆ ಕವಿಶಿಕ್ಷ ಅನ್ನೋ ಗ್ರಂಥದಲ್ಲಿ. ಸತತಾಭ್ಯಾಸ ಬೇಕು, ವೃದ್ಧ ಸೇವಾನುರಾಗ. ಅವನಿಗೆ ಒಂದು ದಿನಚರಿ ಇರ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ. ಅವನು ಹೀಗೀಗೆ ಮಾಡ್ಬೇಕು, ಅವನು ಕಾವ್ಯ ಓದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಬರ್ದನ್ ಇನ್ನೊಬ್ರಿಗೆ ತೋರಿಸ್ಬೇಕು, ಅನುಸಂಧಾನ ಆಗ್ಬೇಕು. ಹಾಗೆ ಮಾಡ್ದ ಈಗ ಬರ್ದದ್ದೆಲ್ಲ ಕಾವ್ಯ ಆಗ್ತದೆ.
1: ಹೇಗಿದೆ ಅಂದ್ರೆ ಎಲ್ರಿಗೂ ರೆಡಿಮೇಡ್ ಆಗಿ ಒಂದೇ ದಿನದಲ್ಲೇ ಕವಿ ಆಗ್ಬೇಕು,
0: ಕೂಡಲೇ ಪ್ರಶಸ್ತಿ ಬರಬೇಕು,
1: ಪ್ರಶಸ್ತಿ ಬರಬೇಕು, ಬೇಗಲೇ ತನ್ನ ಪುಸ್ತಕಗಳು ಪ್ರಕಟ ಆಗ್ಬೇಕು.
0: ಹೌದು
1: ಅನ್ನೋದು ಅಂದ್ರೆ ಆ ಒಂದು ಪರಿಶ್ರಮ ಪಡ್ಲಿಕ್ಕೆ
0: ಯಾರು
1: ಜನ ಸಿದ್ಧರಾಗಿ
0: ಅಂದ್ರೆ ಎಲ್ಲ ಹುಟ್ಟ ಕವಿಗಳು.
1: ಹೌದು,
0: ಕುಣಿಯೋಣು ಬಾರ ಕುಣಿಯೋಣು ಬಾರ, ಆಕಾಗಿ ಈಕಾಗಿ ಯಾಕಾಗಿ ಬೇಕಾಗಿ ಸಾಕಾಗಿ ಕುಣಿಯೋಣು ಬಾರ, ಅಲ್ಲಿಗೆ ಇಲ್ಲಿಗೆ ಎಲ್ಲಿಗೆ ಮಲ್ಲಿಗೆ ಕುಣಿಯೋಣ, ಶಬ್ದಗಳನ್ನೇ ಕುಣಿಸ್ತಾ ಇದ್ರು. ಅವರು ವರಕವಿ, ಶಬ್ದಗಾರುಡಿಗ. ಹಾಗೆ ಕುವೆಂಪು ಹಾಗೆ ಅವರು ಬ್ರಹ್ಮ ಮಾನಸ ಮಹದ್ ಗರ್ಭ ಸಂಭವೇ ಭವ್ಯಾನಂದ ಪ್ರಭವೆ ವಿಭವೆ ಶಾರದೆ ಭಾವಚಿಂತಾಕನಿ ಹೇಳು ವೀಣೆ ಹೇಳು ಹೇಳು ಮುಂದಣ ಕಥಾ ವಿಸ್ತರಮಂ ಅಂತ ಚಿತ್ರಾಂಗದ ಕಾವ್ಯದಲ್ಲಿ ಕೇಳ್ತಾರೆ. ಇದೆ ಅವರೆಲ್ಲ ಕವಿಗಳಾಗೆ ಇದ್ದವರು. ಯಾಕಂದ್ರೆ ಈ ಎರಡು ರೀತಿ ಕವಿಗಳು, ನರ ಕವಿಗಳು ಬೇರೆ, ವರಕವಿಗಳು ಬೇರೆ. ಈಗ ಮಾಡೋರೆಲ್ಲ ನರಕವಿಗಳು, ನರಕವಿಗಳು ಬರೆದಿದ್ದೆಲ್ಲ, ಆದ್ರೆ ಅವರು ವರಕವಿಗಳು.
1: ಬಹಳ ಸುಂದರವಾಗಿ ಮಾತಾಡ್ತೀರಿ ಸರ್.
0: ಥ್ಯಾಂಕ್ ಯು ಮೇಡಮ್.
1: ಶ್ರೀಪಾದ ಶೆಟ್ಟಿ ಅವರು, ತಮಗೆ ಎಷ್ಟು ವಯಸ್ಸು?
0: ನಂಗೀಗ 71 ಆಗಿ ಮೇಗೆ 72ಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀನಿ.
1: ಈ 70ರ ವಯಸ್ಸಿನಲ್ಲಿ ಇಷ್ಟೊಂದು ಚುಟು ಚುಟು ಆಗಿ ಒಂದು ಜೀವನ ಪ್ರೀತಿ ಉತ್ಸಾಹ, ಇವತ್ತಿಗೂ ಕೂಡ ನಿರಂತರ ಓದು, ಒಟ್ಟು ನಾನು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಇದೆಯಲ್ಲ, ಏನು ಇದರ ಗುಟ್ಟು?
0: ನನ್ನ ತಾಯಿ ನನಗೆ ದೀಪಸ್ತಂಭ. ನನ್ನ ತಾಯಿ ಎಲ್ಲ ಮಕ್ಕಳನ್ನೆಲ್ಲ ಕಳ್ಕೊಂಡು ಮಾನಸಿಕ ಅಸ್ವಸ್ಥಲಾಗಿ ಇಡೀ ದಿನ ಮಾತಾಡ್ತಿದ್ಲು, ಹಾಡು ಹೇಳ್ತಿದ್ಲು. ಅದು ಎಷ್ಟು ಜೀವನ ಪ್ರೀತಿ ಅಂದ್ರೆ, ಅಡುಗೆ ಮಾಡ್ತಿದ್ಲು, ಆಮೇಲೆ ದೇವ್ರ ಪೂಜೆ ರಾತ್ರಿ ಮಧ್ಯಾಹ್ನ 3 ಗಂಟೆ ಆದ್ರೂ ಪೂಜೆ ಮಾಡ್ತಿದ್ಲು. ಒಂದ್ಸಲ ನಾನು ಅಂಕೋಲೆಯಿಂದ ಬರುವಾಗ ನಮ್ಮ ಮನೆ ಹತ್ರ ಕೋಡಿ ಇದೆ, ಬಾಳಕ್ಕೆ ಒಂದು ಆಳು ಆಳ, ಅದು ಅಲ್ಲಿಂದ ಮಣ್ಣು ತೆಗೆದು ಮ್ಯಾಲ ಹಾಕ್ತಿದ್ಲು. ನಿಜ, ಅವಳಿಗೆ ಎಷ್ಟು ಮೆಮರಿ ಅಂದ್ರೆ,

0: ಯಾರು ಗರ್ಭಿಣಿಯರು, ಯಾರಿಗೆ ಎಷ್ಟು ಮಕ್ಕಳಾಗ್ರೆ, ಯಾರು ಹೆಂಗಿದ್ದಾರೆ, ಎಷ್ಟು ಜೀವನ ಪ್ರೀತಿ. ಬಹುಶಃ ಅದು ನನಗೆ
1: ಅಲ್ಲ, ನಿಮ್ಮ ಜ್ಞಾಪಕ ಶಕ್ತಿನೂ ಕೂಡ ನನಗೆ ಬಹಳಷ್ಟು ಆಗಾದ ಅನ್ನಿಸ್ತದೆ. ಯಾಕಂದ್ರೆ ಈಗಲೇ ನಮ್ಮ ಸಂದರ್ಶನದಲ್ಲಿ ತಾವು ಎಲ್ಲ ಕವಿಗಳ ಕವನಗಳನ್ನು ಅಷ್ಟು ನಿರರ್ಗಳವಾಗಿ ಏನೂ ನೋಡ್ಲಾರ್ದೇನೆ ಹೇಳ್ತಾ ಇದ್ದೀರಿ.
0: ಏನೋ ಅದು ಖಂಡಿತ ಅದು ದೈವಾನುಗ್ರಹ ಮತ್ತೆ ಶ್ರೀಧರ ಅನುಗ್ರಹನೂ ಇದೆ. ಯಾಕಂದ್ರೆ ನಮ್ಮ ತಾಯಿ ತಂದೆ ಎಲ್ಲ ರೈತರು, ಬಡವರು, ಮತ್ತೆ ಯಾರಿಗೂ ಹಾಳು ಮತ್ತು ಕೇಡ್ ಹಾರೈಸಿದವರೇ ಅಲ್ಲ. ಬಾಬಾ ಒಂದು ಮಾತು ಹೇಳ್ತಾರೆ, ಹೆಲ್ಪ್ ಎವರ್ ಅಂಡ್ ಹರ್ಟ್ ನೆವರ್ ಅಂತ. ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡಿ, ಯಾರಿಗೂ ನೋವು ಕೊಡಬೇಡಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಿದೆ ಅಂದ್ರೆ ಹರ್ಟ್ ಎವರ್ ಅಂಡ್ ಹೆಲ್ಪ್ ನೆವರ್. ಸಾಹಿತ್ಯಗಳಲ್ಲೂ ಇದೆ ಬಂದದೆ, ಇವ್ರು ಆ ಗುಂಪು, ಇವ್ ಈ ಗುಂಪು, ಇವ್ ಬಲ, ಇವ್ ಬೇಡ, ಇವನ್ ಇಲ್ಲಿ ಕರಿಬೇಡ, ಅವ್ ಎಷ್ಟೇ ವರ್ಷ ಬರೀಲಿ ಅವ್ನ ಅಂಪು ಬಂತದವನಲ್ಲ, ಇವನು ಕರೆ ಇವನ್ ಅಮ್ಮ. ಹಾಗಾಗಿ ಎಷ್ಟೋ ಜನ ನಿಜವಾಗಿ ಯೋಗ್ಯತೆ ಇದ್ದವರು
1: ಸಲ್ಲುವುದಿಲ್ಲ.
0: ಈಗ ನಾನು ಒಂದ್ಸಲ ದಸರಾ ಕವಿಗೋಷ್ಠಿಯಲ್ಲಿ ಒಂದು ಕವಿತೆ ಓದು ಮೊದಲು ಒಂದು ವಚನ ಸಾಲೆ, ಲಾಭಕ್ಕೆ ಲೋಭಿಸಿ ಆಶೆಗೆ ಜೋತು ಬಿದ್ದು ರಾಜದ್ವಾರದಲ್ಲಿ ಅತ್ತತ್ತ ಸುಳಿವರಲ್ಲದೆ ಇತ್ತ ಸುಳಿಯಲಾರ. ಹೀಗಾಗಿ ಬಾ ಜನ ರಾಜದ್ವಾರದಲ್ಲಿ ಅತ್ತತ್ತ ಸುಳಿಯುವುದು, ನಮಸ್ಕಾರ ಅನ್ನೋದು, ನಿಮ್ ಭಾಷಣ ಚೆನ್ನಾಗಿತ್ತು, ನಿಮ್ ಹೇಳಿಕೆ ಚೆನ್ನಾಗಿತ್ತು ಅಂತ ಹೇಳಿ ಅವ್ರು ಏನಾದ್ರು ಒಂದು ಬ್ರೆಡ್ ಒಗಿತಾರೆ. ಯಾವ್ದೊಂದು ಪ್ರಾಧಿಕಾರನೋ, ಮತ್ತೇನೋ, ಮತ್ತೆ ಯಾವ್ದೋ ವಿಮರ್ಶೆನೋ, ಯಾವ್ದೋ ಒಂದು ಕಮ್ಮಟ ಸಂಚಾಲಕನೋ, ಧನ್ಯೋಸ್ಮಿ ಅಂತ ಹೇಳಿ ಮತ್ತೆ ಅವ್ರು ಪಾದ ಪೂಜೆಗೆ ಮತ್ತು ಭಿಕ್ಷೆ ಮಾಡ್ಲಿಕ್ಕೆ ತಯಾರಾಯ್ತು. ನಮ್ಮ ಅಧಿಕಾರಿಗಳು, ಅಧಿಕಾರದಲ್ಲಿರುವ ರಾಜಕಾರಣಿಗಳು ಹಾಗೆ, ಅವರು ಜಗದ್ಗುರುಗಳು, ಮಹಾಮಾನ್ಯರೋ, ಅಥವಾ ಇಡೀ ಜಗತ್ತೇ ನಮ್ದು ಹಂಗಾಗ್ತದೋ ಅಂತ. ಅದಕ್ಕೆ ಡಿ ವಿ ಜಿ ಬಹಳ ಚಂದ ಇದು, ಪದ ಕುಸಿಯ ನೆಲ ವಿಹುದು ಮಂಕುತಿಮ್ಮ. ಅವ್ರಿಗೆ ಇನ್ನು ನೆಲ ಇದೆ ಅಂತ ಗೊತ್ತಿಲ್ಲ, ಅವರಿಗೆ ಪದ ಮಾತ್ರ ಕಾಯಂ ಅಂತ ತಿಳ್ಕೊಂಡು. ಈಗ ಪದದ ಬಗ್ಗೆ ಎಷ್ಟು ಜಗಳ ನಡೀತದೆ, ಎಷ್ಟು ಹುನ್ನಾರಗಳು ನಡೀತವೆ, ಎಷ್ಟು ಚರ್ಚೆಗಳು ನಡೀತವೆ, ಆಮೇಲೆ ಪತ್ರಿಕೆಯವರು ಅದರ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಹುಟ್ಟಾಗ್ತಾರೆ, ಇದೇ ನಡೆದದೆ ಹೊರತು ನಮ್ಮಲ್ಲಿ ನೀರು ನದಿ ಹೇಗೆ ಹರಿತಾ ಇದೆ, ಬಡವ ಹೇಗೆ ಬದುಕ್ತಾ ಇದ್ದಾನೆ, ಒಬ್ಬ ನೇಕಾರ ಹೇಗೆ ನೇಯ್ತಾ ಇದ್ದಾನೆ, ಒಬ್ಬ ಮಾಲಿ ತನ್ನ ತೋಟದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಯಾರು ನೋಡ್ತಾ ಇದ್ದಾರೆ ಮೇಡಮ್? ಯಾರಿಗೆ ಇಂಥ ಹೃದಯಾಂತರ್ಗತವಾದ ಕಳಕಳಿ ಇದೆ? ಯಾವುದೂ ಇಲ್ಲ. ಎಷ್ಟು ಹಣ ಬರ್ತದೆ, ಯಾರ್ದೋ ದುಡ್ಡು, ಎಲ್ಲವನ್ನ ಜಾತ್ರೆ. ಅದು ಮಾಡುವ ಕಾಲದಲ್ಲಿ ಇದ್ದೀವಿ ನಾವು. ಹಾಗಾಗಿ ಕವಿ ಆದವನಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಅವನಿಗೆ ಇನ್ನೊಬ್ಬರನ್ನ ಅರಿತುಕೊಳ್ಳುವಂತ ಪರಯಂಗಿತ ಪ್ರಜ್ಞೆಯೂ ಇರಬೇಕು. ಪರಯಂಗಿತ ಪ್ರಜ್ಞೆ ಅಂತಲೇ ಒಂದು ನನ್ನ ಕವಿತೆ ಇದೆ, ಒಂದು ಪರಯಂಗಿತ ಪ್ರಜ್ಞೆಯ ಪಾತಳಿಗಳು ಅಂತ. ಇನ್ನೊಬ್ಬರ ಇಂಗಿತ ಏನು ಅಂತ ಅರ್ತುಕೊಂಡು ವರ್ತಿಸಬೇಕು. ಏನಿಲ್ಲ, ನನಗಾಗೆ ನಾ ಇದ್ದೀನಿ. ನಮ್ಮಲ್ಲಿ ನಮ್ಮ ಗೆಳೆಯರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಹಾಗೀಗ ಅವರು ಈ ನೆಲದಲ್ಲಿದ್ದಾರೋ ಅಥವಾ ಮ್ಯಾಲಿದಾರೋ, ಇವ್ರ ಕುರ್ಚಿಗೆ ಮತ್ತು ನೆಲಕ್ಕೆ ಏನು ಅಂತರ ಇದೆಯೋ, ಇವ್ರ ಆಕಾಶಕ್ಕೆ ಸಮೀಪನೋ ಅಥವಾ ಭೂಮಿಗೆ ಸಮೀಪನೋ ಅಂತ ಗೊತ್ತಾಗದೆ ಹೋದಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ಕಂಡ್ರೆ ಸುಮ್ಮನೆ ನಮಗೆ ಜೆ ಡಿ ದಾಸಿಮಯ್ಯನ ಮಾತು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ಕಾಣ ರಾಮನಾಥ. ಆ ಮಾತು ನಿಜ ಆಗ್ತದೆ ಮೇಡಮ್.
1: ಹೌದೌದು ಸರ್, ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಾವ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ತಾವು ಆಗಿದ್ದೀರಿ,
0: ನೀವು ಬಂದಿರಿ, ನಂಗೆ ಸಂತೋಷ ಮೇಡಮ್.
1: ಈ ಪ್ರಶಸ್ತಿಗಳು ಬಂದಾಗ ಏನ್ ಅನಿಸ್ತಿತ್ತು?
0: ಏನು ಅನಿಸ್ಲಿಲ್ಲ ನನಗೆ. ಒಬ್ಬ ಬಡವ ಕಾಣ್ತಾನೆ, ಒಬ್ಬ ರೈತ ಕಾಣ್ತಾನೆ, ಒಬ್ಬ ಕೂಲಿ ಕಾಣ್ತಾನೆ, ಆಸ್ಪತ್ರೆ ಯಾರು ನರಳ್ತಾ ಇರುವಂತ ತಾಯಿ ಕಾಣ್ತಾನೆ, ಅದು ಯಾವುದು, ಇದೆಲ್ಲ ಸುಳ್ಳುಗಳೇ ಅವು. ಅದಕ್ಕೆ ಅದು ಈಗ ಕೆಲವೊಮ್ಮೆ ಯಾರಿಗೆ ಪ್ರಶಸ್ತಿ ಬಂತು ಅಂದ್ರೆ ವಾಟ್ಸಪ್ ನಲ್ಲಿ ನೋಡ್ರಿ, ನೀವು ಅಂತವ್ರು ಇಂಥವ್ರು ಇಂದ್ರ ಚಂದ್ರ ದದೀಚಿ ಅಂತೆಲ್ಲ ಎಷ್ಟು ಹೊಗಳುವವರು, ಇದು ಮಾಡುವವರು, ಅವೆಲ್ಲ ಸುಳ್ಳುಗಳು. ಅದಕ್ಕೆ ಸರ್ವಜ್ಞಾತಾನೆ, ಕಚ್ಚೆ ಕೈ ಬಾಯಿಗಳು ತಾನಿಚ್ಛೆಯಲ್ಲಿರೆ ಅಜನಪ್ಪ ಅಚ್ಯುತನಪ್ಪ ಲೋಕದಲ್ಲಿ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇದು ಮೂರು ನಮ್ದೇ ಆಗಿರ್ಬೇಕು. ಚಾರಿತ್ರ ಸರಿ ಇರ್ಬೇಕು, ಕೈ ನಮ್ದೇ ಸರಿಯಾಗಿರ್ಬೇಕು, ಹೇಗಿರ್ಬೇಕು ಅಂತ, ಬಾಯಿಯನ್ನು ಸರಿ ಇಟ್ಕೋಬೇಕು. ಅದಕ್ಕೆ ಬೇಂದ್ರೆ ಬಹಳ ಚಂದ ಹೇಳಿದ್ರು, ಮಾತು ಮೌನದ ಪ್ರತಿಮೆ, ಮೌನ ಮಾತಿನ ದೈವ ಅಂತ. ಎಷ್ಟು ದೊಡ್ಡ ಮಾತು ನೋಡಿ, ಮಾತು ಹೇಗೆ ಬರಬೇಕು ಅಂದ್ರೆ ಮೌನದ ಮೌನವೇ ಪ್ರತಿಮೆ ಆಕಾರ ತಾಳು ಬಂದ್ರೆ ಚಂದ ಇನ್ನೊಬ್ಬರಿಗೆ, ಆದ್ರೆ ಮೌನ ಇದೆಯಲ್ಲ ಅದು ಮಾತಿನ ದೈವ ಆಗಿದ್ದಾಗ ಅದು ಸೈಲೆನ್ಸ್ ಥೌಸಂಡ್ ಮೀನಿಂಗ್ಸ್ ಅಂತಾರೆ, ಹಾಗಿದ್ರೆ ಚಂದ.
1: ಖಂಡಿತ ಸರ್, ನಿಮ್ಮ ಮಾತನ್ನ ಕೇಳ್ತಾ ಕುತ್ಕೊಂಡ್ ಬಿಟ್ರೆ ನಾವು ಲೋಕನೆ ಮರೆತು ಬಿಡ್ತೀವೋ ಏನು.
0: ಅಲ್ಲ ಮಂಜುಳ ಅಂದ್ರೆ ಹೆಸರೇ ಹಂಗಾಕರ್ ನಿಮ್ಮ ಅಪ್ಪ ಅಮ್ಮ, ಆ ನಾದ ತರಂಗಿಣಿ ಮಂಜುಳ ಜುಳು ಜುಳು ಜುಳು ಜುಳು ನಾದಂಗ
1: ಅಷ್ಟು ಅಗಾಧ ಜ್ಞಾನ ಸಂಪತ್ತದ. ಮತ್ತೆ ಮತ್ತೆ ನಿಮ್ಮನ್ನ ಮಾತನಾಡಿಸೋದು, ಮತ್ತೆ ನಿಮ್ಮ ಲೇಖನಿಯಿಂದ ಮೂಡಿ ಬಂದಂತ ಲೇಖನಗಳನ್ನ ನಮ್ಮ ಕೇಳುಗರಿಗೆ ತಲುಪಿಸುವತ್ತ ನಾವು ಪ್ರಯತ್ನಶೀಲರಾಗಿವಿ ಅಂತ ಹೇಳ್ತಾ
0: ಸಂದರ್ಶನವನ್ನು. ಎಷ್ಟು ಕಾಲ ಎಣ್ಣೆ ಇದೆಯೋ ಗೊತ್ತಿಲ್ಲ, ವರ್ಷ ದಿನ ನೀವು ಕರೀರಿ, ನಾ ಬರ್ತೀನಿ, ಅಲ್ಲಿವರೆಗೂ ನಮ್ ಕೆಲಸ ಮಾಡೋಣ, ನಾವು ಸಹಪಯಣಿಗರಾಗಿರೋಣ.
1: ಧನ್ಯವಾದಗಳು
0: ತುಂಬಾ ನಿಮಗೆ ಮತ್ತು ಧಾರವಾಡದ ಬಹಳ ಪ್ರತಿಷ್ಠಿತ ಬಾನುಲಿ ಆಕಾಶವಾಣಿಗೆ ನನ್ನ ವಂದನೆಗಳು, ಬಾನುಲಿಗೆ ನನ್ನ ನಮಸ್ಕಾರ.
2: ಇದುವರೆಗೆ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ರಾಖಿ ಹಾನಗಲ್. ಇಲ್ಲಿಗೆ ಕನ್ನಡ ಭಾರತ.

0: ಪ್ರಗತಿ ಕಾರ್ಯಕ್ರಮ ಸಂಪನ್ನವಾಯಿತು. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಒಂದೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10 ಗಂಟೆ. ಕೇಳಿ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮಾಂಡೊಲಿನ್ ವಾದನವನ್ನು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮಾಂಡಲಿನ್ ವಾದನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:30. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಮನು ಮತ್ತು ಸಂಗಡಿಗರ ಧ್ವನಿಯಲ್ಲಿ ರಾಮಾಚಾರಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಆಸೆಗೊಬ್ಬ ಮಿಸೆಗೊಬ್ಬ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಮೌನ ಸಂಗ್ರಾಮ್ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ AK-47 ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: Railway Minister Ashwini Vaishnav today held a high-level security review meeting in New Delhi with field officers. During the meeting, it was noted that preliminary investigations into several recent fire incidents in trains have revealed the involvement of antisocial elements. The ministry said that such incidents has been taken up seriously and the Railway Protection Force is actively probing them. The government today reassured that India has sufficient supplies of crude, petrol, diesel, natural gas and LPG. Addressing an inter-ministerial briefing in New Delhi on the West Asia situation, Joint Secretary in the Ministry of Petroleum and Natural Gas, Sujata Sharma, said that refineries are operating at optimum capacity to meet the demand. Ms. Sharma said steps are being taken to ensure availability across all petrol pumps. Supply of LPG for cooking purposes is stable, and in the last 3 days, delivery of 1 crore 34 lakh domestic LPG cylinders has been made, while the supply of commercial LPG remained 1 lakh 32,000 tons since 1st of this month. India Meteorological Department IMD has issued a red alert for heat wave to severe heat wave conditions over Uttar Pradesh, Madhya Pradesh and Vidarbha for tomorrow, and it will continue this week. Similar conditions are likely to prevail over Delhi, Haryana, Chhattisgarh and coastal Andhra Pradesh. In the Malaysia Masters Super Badminton, India's Ashmita Chaliha advanced to the women's singles quarterfinals in Kuala Lumpur today. She will next face
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ದಿವಾಕರ್ ಡೋಂಗ್ರಿ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ದೇಶಭಕ್ತಿ ಗೀತೆ ಆನಂದಕಂದ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ, 8:30 ನವೋದಯದ ಮೊದಲ ಹರಿಕಾರ ರಾಜಾರಾಮ್ ಮೋಹನ್ ರಾಯ್ ಅವರ ಬದುಕು ಮತ್ತು ಹೋರಾಟದ ಕುರಿತು ಒಂದು ಹಿನ್ನೋಟ, ಪ್ರಸ್ತುತಿ ಸರೋಜಾ ಗೋನ್ವಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, 9:30 ಚಿತ್ರಗೀತೆಗಳು, 11:00 ದೆಹಲಿ ಕೇಂದ್ರದಿಂದ 23ನೇ ಗಡಿ ಭದ್ರತಾ ಪಡೆ ಮತ್ತು ರುಸ್ತುಂಜಿ ಸ್ಮರಣಾರ್ಥ ಉಪನ್ಯಾಸ 2026 ಕಾರ್ಯಕ್ರಮದ ನೇರ ಪ್ರಸಾರ. ಸಂಜೆಯ ಪ್ರಸಾರದಲ್ಲಿ 5:30 ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ ಎಚ್ ಎಸ್ ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳು. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಪರಿಚಯ ಮತ್ತು ಕಾರ್ಯಚಟುವಟಿಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:11. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53. ಹಾಗಾದರೆ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯ ರಾಜೇಂದ್ರನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.